ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಶನಿವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948 ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 20ನೇ ತಾರೀಕು. ಸಮಯ 5:59:05. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ವಿದ್ಯಾತಾರಾ ಸಿಂಗ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಕೇಳಿ ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನಾ.

0: ರಂಗಮಂದಿರ ರಂಗಭೂಮಿ ತಂತ್ರಜ್ಞಾನಗಳ ಹಲವಾರು ತಂತ್ರಗಳನ್ನು ಉಪಕರಣಗಳನ್ನು ಎಲ್ಲವನ್ನೂ ಒಳಗೊಂಡು ಒಂದು ರಂಗ ಪ್ರದರ್ಶನದ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಪ್ರೇಕ್ಷಕರ ಮನಸ್ಸಿನ ಮೇಲೆ ಆಗುವ ಪ್ರಭಾವವನ್ನು ವರ್ಧಿಸಲು ಮತ್ತು ಪ್ರದರ್ಶನಕ್ಕೆ ಒಂದು ಹೊಸ ಮೂರ್ತ ಸ್ವರೂಪ ನೀಡಲು ಇಂದು ಹೆಚ್ಚು ಹೆಚ್ಚು ಶಕ್ತಿಗೊಳ್ಳುತ್ತಾ ಅದು ಬಳಸಲ್ಪಡುತ್ತಿದೆ. ಇದೊಂದು ಕಲೆ ಮತ್ತು ವಿಜ್ಞಾನ ತಂತ್ರಜ್ಞಾನಗಳ ಸಂಗಮ ಕ್ಷೇತ್ರವಾಗುತ್ತಿದೆ. ಕುಂಭಮೇಳದಲ್ಲಿ ಸಂಗಮದಲ್ಲಿ ಮುಳುಗಿ ಎದ್ದ ದೇಹ ಮನಸ್ಸು ಕೃತಾರ್ಥ ಅನ್ನುವ ಭಾವನೆಯ ಹಾಗೆ ಇಂದು ರಂಗಭೂಮಿಯಲ್ಲಿ ರಂಗದ ಹಿಂದೆ ಮುಂದೆ ಮೇಲೆ ನಡೆಯುವ ಎಲ್ಲ ಕ್ರಿಯೆಗಳು ಒಂದು ರೀತಿಯ ಹಲವು ಶಾಸ್ತ್ರೀಯ ಜ್ಞಾನಗಳನ್ನು ಅವು ಹುಟ್ಟಿಸುತ್ತವೆ. ರಂಗವೇದಿಕೆಯ ದೀಪ ವ್ಯವಸ್ಥೆ ಧ್ವನಿ ಮತ್ತು ಪ್ರೊಜೆಕ್ಷನ್ ತಂತ್ರಜ್ಞಾನಗಳು ಡಿಜಿಟಲ್ ಸಾಧನೆಗಳು ಎಲ್ಲವೂ ಸಹಿತ ಪ್ರೇಕ್ಷಕರ ಮತ್ತು ನಾಟಕ ಪ್ರದರ್ಶನ ನೋಡುತ್ತಾ ಅನುಭವ ಮತ್ತು ಅರಿವನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕಾರಿಯಾಗಿವೆ. ಸಾದೃಶ್ಯ ಒಂದು ಪ್ರಭಾವ ವರ್ಧನೆಯಲ್ಲಿ ದೀಪ ವಿನ್ಯಾಸ ಮತ್ತು ಚಲನಶೀಲ ರಂಗ ಪರಿಕರಗಳು ಮತ್ತು 3D ಮಾಡೆಲ್ಗಳು ಅಂದರೆ ಮೂರು ಆಯಾಮದ ಮಾದರಿಗಳು ಎಲ್ಲವೂ ಕತೆ ಹೇಳುವುದನ್ನು ದೃಶ್ಯಮಯವಾಗಿ ಮಾಡುತ್ತಾ ಗುಣಮಟ್ಟ ಪ್ರಭಾವ ಎರಡನ್ನೂ ಹೆಚ್ಚು ಮಾಡುತ್ತವೆ. ಕಣ್ಣ ಮುಂದೆ ಬರುವ ಅನುಭವಗಳನ್ನು ನೀಡುತ್ತಾ ತಂತ್ರಜ್ಞಾನ ತನ್ನದೇ ಆದ ಗಾಢವಾದ ಪ್ರಭಾವವನ್ನು ಬೀರುತ್ತದೆ. ತಂತ್ರಜ್ಞಾನದ ಬಗ್ಗೆ ಏನೇ ಹೇಳಿದರೂ ರಂಗಭೂಮಿಯ ಸಾವನ್ನು ಅಂದರೆ ಯಾರು ಏನೇ ಅಂದರೂ ಆಗುವುದನ್ನು ಹೇಳಲು ಆಗುವುದಿಲ್ಲ. ಸಿನಿಮಾ ಮತ್ತೊಂದು ತಂತ್ರಜ್ಞಾನ ಬಂದರೂ ರಂಗಭೂಮಿ ಸಾಯಲಿಲ್ಲ. ಅದೇ ರೀತಿ ಟೆಲಿವಿಷನ್ ಬಂದಾಗಲೂ ನಾಟಕ ರಂಗಭೂಮಿ ಸತ್ತಿಲ್ಲ. ಇನ್ನೂ ಪ್ರೇಕ್ಷಕರ ಅಭಿರುಚಿಗಳು ಬದಲಾಗುತ್ತಿರಬಹುದು, ಆದರೆ ಮೂಲತಃ ಪ್ರತಿಭೆಯ ಸಾಮರ್ಥ್ಯ ತಾಕತ್ತು ಕುಂದಿಸಲು ಕಡಿಮೆ ಮಾಡಲು ಸಾಧ್ಯವೇ ಇಲ್ಲ. ಒಂದರ ಮೂಲಕ ಮತ್ತೊಂದಕ್ಕೆ ಹೋಗಬಹುದಾದ ಕೌಶಲ್ಯಗಳನ್ನು ತಂತ್ರಜ್ಞಾನವು ಪ್ರತಿ ಬಾರಿ ಹೊಸ ಹೊಸ ದಾರಿಗಳನ್ನು ಹುಡುಕುತ್ತಾ ಮಾಡುತ್ತಾ ಹಲವಾರು ಒಳದಾರಿ ನಿರ್ಮಿಸಿಕೊಳ್ಳುತ್ತಾ ಸಾಗುವುದು ರಂಗಭೂಮಿಯ ತಾಕತ್ತು. ಹಿಂದೆ ಗುಡಿ ಗುಂಡಾರ ಅರಮನೆಗಳಲ್ಲಿ ಪ್ರದರ್ಶನಗಳು ನಡೆಯುತ್ತಿದ್ದಾಗ ಧೂಪ ಹಾಕುವುದು ಸುವಾಸನೆ ಬರುವ ಪ್ರಯತ್ನ ಮಾಡುವು ಇವೆಲ್ಲ ಮಾಮೂಲಾಗಿದ್ದುವು. ಈಗ ಮದುವೆ ಮಂಟಪದಲ್ಲಿ ಸಹಿತ ಬಹಳ ಜನ ಕೂಡುವ ಸ್ಥಳಗಳಲ್ಲಿ ಸಹಿತ ಪ್ರೇಕ್ಷಕರ ಭಾವ ಅಂದರೆ ಮಾತುಗಳು ಸಹ ಪ್ರದರ್ಶನಕ್ಕೆ ಪೂರಕವಾಗುವಂತೆ ಸುವಾಸನೆಯನ್ನು ಬಳಸಬಹುದಾಗಿದೆ. ಇದು ರಂಗಭೂಮಿಯಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರಲು ಸಹ ಸಾಧ್ಯ. ಇಂಡಿಯಾದಲ್ಲಿ ಇಲ್ಲದಿದ್ದರೂ ಆರಂಭಿಸಬಹುದಾದದ್ದರಿಂದ ಕನಸಿನ ಅದ್ಭುತ ದೃಶ್ಯಗಳಲ್ಲಿ ಸೃಷ್ಟಿಸಬೇಕಾದದ್ದಕ್ಕೆ ಈಗ ಸುವಾಸನೆ ಹೊಗೆ ಮಂಜು ಬರುವ ಹಿಮಗಾಳಿ ಬರುವ ದೃಶ್ಯ ಸಂಯೋಜನೆಗಳಲ್ಲಿ ತಂತ್ರಜ್ಞಾನವನ್ನು ಉಪಯೋಗಿಸಬಹುದಾಗಿದೆ. ದೀಪ ವಿನ್ಯಾಸದಿಂದ ಇವತ್ತು ಹೆಚ್ಚು ಪ್ರಭಾವಯುತವಾಗಿದೆ ನಮ್ಮ ಇವತ್ತಿನ ರಂಗಭೂಮಿ. ಇಲ್ಲಿ ಗಣಕಯಂತ್ರಗಳ ಉಪಯೋಗ ಮಾಡುತ್ತಾ ಧ್ವನಿಯನ್ನು ಮಿಶ್ರಣವನ್ನು ಮಾಡುವುದರಿಂದ ಹಿಡಿದು ಒಬ್ಬರ ಧ್ವನಿಯನ್ನು ಮತ್ತೊಬ್ಬರ ಧ್ವನಿ ಹಾಗೆ ಮಾಡುವುದು ಎಲ್ಲವೂ ಸಾಧ್ಯ ಅನ್ನುವುದನ್ನು ಇವತ್ತು ರಂಗಭೂಮಿಯಲ್ಲಿ ತಂತ್ರಜ್ಞಾನ ತೋರಿಸಿಕೊಡುತ್ತಲೇ ಇದೆ.
1: ಇದುವರೆಗೆ ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ರೈತರಿಗೆ ಸಲಹೆ.
2: ನಮಸ್ಕಾರ ರೈತ ಬಾಂಧವರೇ. ದನಕರುಗಳಲ್ಲಿ ಗಂಟಲು ಬೇನೆ ರೋಗದ ಲಕ್ಷಣಗಳು ಹಾಗೂ ನಿರ್ವಹಣೆ. ಇದರ ಲಕ್ಷಣಗಳು ಏನಪ್ಪ ಅಂದರೆ ವಿಪರೀತ ಜ್ವರ, ಜೊಲ್ಲು ಸೋರುವಿಕೆ, ಗಂಟಲು ಮತ್ತು ಕುತ್ತಿಗೆಯಲ್ಲಿ ನೀರು ತುಂಬಿದ ಬಾವು, ನಾಲಿಗೆ ಹೊರಚಾಚಿ ಕಷ್ಟದಿಂದ ಉಸಿರಾಡುವಿಕೆ, ನಂತರ ಸಾಯುವುದು. ಎಮ್ಮೆಗಳಲ್ಲಿ ಸಾವಿನ ಪ್ರಮಾಣ ಹೆಚ್ಚಿರ್ತದೆ. ಇದರ ನಿರ್ವಹಣೆ ಏನಪ್ಪ ಅಂದರೆ ಈ ರೋಗ ಪ್ರತಿ ವರ್ಷವೂ ಮುಂಗಾರು ಮಳೆಯು ಪ್ರಾರಂಭವಾದ ಮೇಲೆ ಬರೋದರಿಂದ ಗಂಟಲು ಬೇನೆ ಲಸಿಕೆಯನ್ನು ಹಾಕಿಸಿ ಈ ರೋಗವನ್ನು ಸುಲಭವಾಗಿ ತಡೆಗಟ್ಟಬಹುದು. ರೋಗದಿಂದ ನರಳುವ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಪಶುವೈದ್ಯರಿಂದ ಮಾಡಿಸಬೇಕು. ಗಂಟಲು ಬೇನೆ ಮತ್ತು ಚಪ್ಪೆ ರೋಗದ ಲಸಿಕೆಗಳನ್ನು ಹಾಕಿಸುವ ಪೂರ್ವದಲ್ಲಿ ಜಂತುನಾಶಕ ಔಷಧಿಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ಹಾಕಬೇಕು. ಹಿಂಡಿನಲ್ಲಿ ರೋಗ ಕಾಣಿಸಿದರೆ ಅವುಗಳ ಸಂಪರ್ಕಕ್ಕೆ ಬಂದಂಥವುಗಳಿಗೆ ಲಸಿಕೆಗಿಂತ ಚಿಕಿತ್ಸೆ ಮುಖ್ಯ. ಪಶುವೈದ್ಯರು ಈ ಕುರಿತು ನಿರ್ಣಯಿಸುವರು. ಎತ್ತುಗಳಲ್ಲಿ ಹೆಗಲುಬಾವಿನ ತೊಂದರೆ ಹಾಗೂ ಅದರ ನಿರ್ವಹಣೆ. ಕೃಷಿ ಚಟುವಟಿಕೆ ಹೆಚ್ಚಾಗಿರುವ ಜೂನ್ ಜುಲೈ ನಂತರದ ತಿಂಗಳುಗಳಲ್ಲಿ ಇದು ಎತ್ತುಗಳಲ್ಲಿ ಕಾಣಿಸಿಕೊಂಡು

0: ಕೊಂಡು ಗುಣಪಡಿಸದಿದ್ರೆ ವರ್ಷ ಪೂರ್ತಿ ಇರ್ತದೆ. ಹೆಗಲು ಬಾವಿನ ಕಾಣಗಳು, ಬೇಸಾಯಕ್ಕಾಗಿ ಉಪಯೋಗಿಸುವ ಎತ್ತುಗಳನ್ನು ಕಾಡುವ ನೂರಾರು ಶಸ್ತ್ರಚಿಕಿತ್ಸಾ ರೋಗಗಳಲ್ಲಿ ಹೆಗಲುಬಾವು ಕೂಡ ಒಂದು ಮುಖ್ಯವಾದ ರೋಗ. ಹೊಲದಲ್ಲಿ ದುಡಿಯಲು ಹಾಗೂ ಗಾಡಿಗಳನ್ನು ಎಳೆಯಲು ಎತ್ತಿನ ಹೆಗಲು ಹಾಗೂ ಕಾಲುಗಳು ಆರೋಗ್ಯವಾಗಿರಬೇಕು. ಈ ಎರಡೂ ಅಂಗಗಳು ಬೇನೆಗೆ ಒಳಗೊಂಡರೆ ಅಂಥ ಎತ್ತಿಗೆ ಬೆಲೆಯಿಲ್ಲ. ಈ ರೀತಿಯ ಬೇನೆಗಳು ಕೃಷಿ ಕೆಲಸಗಳಲ್ಲಿ ಬಾಧೆ ತರುವುದಲ್ಲದೆ ರೈತರ ಆದಾಯವನ್ನು ಕುಂಠಿತಗೊಳಿಸುತ್ತದೆ. ಹೆಗಲುಬಾವು ತೊಂದರೆಯ ಕಾರಣ ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಲ್ಲಿ ರೈತರು ಮುಂಜಾಗ್ರತೆ ಹಾಗೂ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹೆಗಲುಬಾವಿನ ಲಕ್ಷಣಗಳು ಏನಪ್ಪ ಅಂದರೆ, ಎತ್ತುಗಳನ್ನು ಹೆಚ್ಚು ದುಡಿಸಿದ ಒಂದೆರಡು ದಿನಗಳಲ್ಲಿ ಹೆಗಲುಬಾವು ತಲೆದೋರ್ತದೆ. ಈ ಸಮಯದಲ್ಲಿ ಹೆಗಲನ್ನು ಮುಟ್ಟಿದರೆ ಮೆತ್ತಗಿದ್ದು ಚರ್ಮದ ಕೆಳಗೆ ದ್ರವವು ಶೇಖರವಾಗಿರುವುದು ಕಂಡುಬರ್ತದೆ ಹಾಗೂ ಬಹಳ ನೋವು ಇರ್ತದೆ. ಕುತ್ತಿಗೆ ಬಗ್ಗಿಸಿ ಮೇವು ತಿನ್ನಲು ತೊಂದರೆ ಆಗ್ತದೆ. ಒಂದೆರಡು ವಾರದ ನಂತರ ದ್ರವ ಪದಾರ್ಥವು ಕಡಿಮೆಯಾಗಿ ಗಟ್ಟಿ ಮಾಂಸದ ಭಾಗವು ಉಳಿದುಕೊಳ್ಳುತ್ತದೆ. ಎರಡು ಮೂರು ತಿಂಗಳಿನ ನಂತರ ಗಟ್ಟಿಯಾದ ಗಡ್ಡೆಗಳು ಉಳಿದುಕೊಳ್ಳುತ್ತವೆ. ಕೆಲವೊಮ್ಮೆ ಈ ಗಡ್ಡೆಗಳು ಕಿವಿನಿಂದ ತುಂಬಿಕೊಂಡು ಒಡೆಯಬಹುದು. ಕೆಲವು ಎತ್ತುಗಳಲ್ಲಿ ಗಡ್ಡೆ ಇದ್ದರೂ ದುಡಿಸುವುದರಿಂದ ಹೆಗಲಿನ ಮೇಲೆ ಗಾಯವಾಗಿ ನೆತ್ತರು ಸೋರುತ್ತದೆ. ಹುಳುಗಳು ಕೂಡ ಬೀಳುತ್ತವೆ. ಹುಳುಗಳು ಮೇಯುವುದರಿಂದ ಗಾಯ ದಿನೇ ದಿನೇ ದೊಡ್ಡದಾಗುವುದು. ಮುಂಜಾಗ್ರತೆ ಕ್ರಮಗಳು ಏನಪ್ಪ ಅಂದರೆ, ಹೆಗಲುಬಾವಿನ ಚಿಕಿತ್ಸೆ ಬಹಳ ಕಷ್ಟ ಇರೋದರಿಂದ ಹಾಗೂ ಇಂಜೆಕ್ಷನ್ ಮುಲಾಮ್ ಹೆಚ್ಚು ಉಪಯೋಗ ಇಲ್ಲದಿರುವುದರಿಂದ ಹಾಗೂ ಶಸ್ತ್ರಚಿಕಿತ್ಸೆ ಬೇಕಾಗಿರುವುದರಿಂದ ರೈತರು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಎತ್ತುಗಳನ್ನು ದಿನಪೂರ್ತಿ ದುಡಿಸದೆ 4-5 ಗಂಟೆಗಳ ಕಾಲ ಕೆಲಸ ತೆಗೆದುಕೊಳ್ಳುವುದು, ಕೆಲಸದ ನಡುವೆ ವಿರಾಮ ನೀಡುವುದು, ಎರಡು ಎತ್ತುಗಳು ಸಮಜೋಡಿಯಾಗಿರುವಂತೆ ನೋಡಿಕೊಳ್ಳುವುದು, ನೊಗವು ಹಗುರವಾಗಿಯೂ ನುಣುಪಾಗಿರುವಂತೆ ನೋಡಿಕೊಳ್ಳುವುದು, ಬಂಡಿಗಳಿಗೆ ಟೈರ್ ಗಾಲಿಗಳನ್ನು ಅಳವಡಿಸುವುದು, ನೊಗಗಳಿಗೆ ಎಣ್ಣೆಯನ್ನು ಸವರುವುದು, ದಿನದ ತಂಪಾದ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎತ್ತುಗಳನ್ನು ಹೂಡುವುದು, ಮುಂಗಾರು ಪೂರ್ವದ ಮಳೆಗೆ ಅಲ್ಲಲ್ಲಿ ನಿಂತಿರಬಹುದಾದ ಕೊಳಕು ನೀರನ್ನು ದನಗಳಿಗೆ ಕುಡಿಸಬಾರದು.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
1: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
2: ಆಕಾಶವಾಣಿ ಧಾರವಾಡ.

0: ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಂಬಂಧ ಸಂಪರ್ಕ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳೋಣ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಆತ್ಮೀಯ ಕೇಳುಗ್ರೆ, ಒಂದು ಕಾಲದೊಳಗ ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ಹಿರಿಯರಿಗೆ ಬೆಳಗಾಯ್ತು ಎದ್ದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಅಂತಿದ್ವಿ, ಅಥವಾ ನಮಸ್ಕಾರ ಅಂತಿದ್ವಿ, ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ. ಆದ್ರೆ ಇವತ್ತು ನಮ್ಮ ಬೆಳಗು ಆರಂಭ ಆಗುದನೆ ನಾನು ಮೊಬೈಲ್ ಅಲ್ಲಿ ಇಟ್ಟಿನಿ, ವಾಟ್ಸ್ಆಪ್ ನಾಗ ಯಾರು ಮೆಸೇಜ್ ಹಾಕ್ಯಾರ, ನಾನ್ ಯಾರಿಗೆ ಗುಡ್ ಮಾರ್ನಿಂಗ್ ಹಾಕ್ಬೇಕು, ಏನು ಅದಕ್ಕೊಂದು ಇಮೋಜಿನ್ ಹಾಕ್ಲಿ, ಯಾವ ಪಿಕ್ಚರ್ ಹಾಕ್ಲಿ, ಇದ್ರೊಳಗನ ನಾವು ದಿನಗಳನ್ನ ಕಳಿಲಿಕತ್ತೀವಿ. ಇದರ ಅರ್ಥ ಮನುಷ್ಯ ಮನುಷ್ಯನಲ್ಲಿ ಇರುವಂತ ಸಂಬಂಧಗಳು ಶಿಥಿಲಗೊಳ್ಳಿಕತ್ತಾವೇನು ಅಂತ ಒಂದು ಪ್ರಶ್ನೆ ನಾವು ಮಾಡ್ಕೊಂಡ್ರ ಅದಕ್ಕೆ ನಮ್ಮ ಮನಸ್ಸ ಉತ್ತರ ಹೇಳ್ತದ, ಇಲ್ಲ ಇಲ್ಲ, ಸಂಬಂಧ ಏನು ಶಿಥಿಲಗೊಂಡಿಲ್ಲ. ಅದಕ್ಕಾಗಿನೇ ನಾವು ಇವತ್ತು ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಕಳಿಸ್ಲಿಕತ್ತೀವಿ. ವಾಟ್ಸ್ಆಪ್ ಮೂಲಕ ಗುಡ್

0: ಹಾಕ್ಲಿ, ಯಾವ ಪಿಕ್ಚರ್ ಹಾಕ್ಲಿ, ಇದ್ರೊಳಗನ ನಾವು ದಿನಗಳನ್ನ ಕಳಿಲಿಕತ್ತೀವಿ. ಇದರ ಅರ್ಥ ಮನುಷ್ಯ ಮನುಷ್ಯನಲ್ಲಿ ಇರುವಂತ ಸಂಬಂಧಗಳು ಶಿಥಿಲಗೊಳ್ಳಿಕತ್ತಾವೇನು ಅಂತ ಒಂದು ಪ್ರಶ್ನೆ ನಾವು ಮಾಡ್ಕೊಂಡ್ರ ಅದಕ್ಕ ನಮ್ಮ ಮನಸ್ಸ ಉತ್ತರ ಹೇಳ್ತದ, ಇಲ್ಲ ಇಲ್ಲ ಸಂಬಂಧ ಏನು ಶಿಥಿಲಗೊಂಡಿಲ್ಲ. ಅದಕ್ಕಾಗಿನೇ ನಾವು ಇವತ್ತು ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಕಳಿಸ್ಲಿಕತ್ತೀವಿ, ವಾಟ್ಸ್ಆಪ್ ಮೂಲಕ ಗುಡ್ ಮಾರ್ನಿಂಗ್ ಹೇಳಿಕತ್ತೀವಿ. ಹಂಗಂದ್ರ ಸಂಬಂಧ ಶಿಥಿಲಗೊಂಡಿಲ್ಲ ಅಂತ ನಮ್ಮ ಇನ್ನೊಂದು ಮನಸ್ಸ ಉತ್ತರ ಹೇಳ್ತದೆ. ಕೇಳುಗರ, ನಮ್ಮ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಸಂಬಂಧ ಸಂಪರ್ಕ ಇದು ನಮ್ಮಲ್ಲಿ ಯಾವ ಗುಣಮಟ್ಟವನ್ನ ಪಡಿತಾ ಇದೆ ಅಥವಾ ತನ್ನ ಗುಣಮಟ್ಟವನ್ನ ಕಳ್ಕೊಳ್ತಾ ಇದೆಯೋ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು.
1: ನಮಸ್ಕಾರ ಮೇಡಮ್, ನಮಸ್ಕಾರ.
0: ಈಗ ನಾನು ನಿಮಗ ಎದುರಿಗೆ ಸಿಕ್ಕು ನಮಸ್ಕಾರ ಗುರುರಾಜ್ ಪಾಟೀಲ್ರೆ, ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದಾಗ ಆಗುವಂತ ಸುಖ, ಸಂತೋಷ, ಒಂದು ನೆಮ್ಮದಿ. ನಾನು ನಿಮಗ ಒಂದು ವಾಟ್ಸ್ಆಪ್ ಮೂಲಕ ಕಳಿಸಿ ನಮ್ಮ ಮನೆ ಗೃಹ ಪ್ರವೇಶದ ಬಂದ್ ಬಿಡ್ರಿ ಅಂತ ನಾನು ಕಳಿಸಿದಾಗ ಏನು ನಿಮಗೆ ವ್ಯತ್ಯಾಸ ಕಂಡು ಬರ್ತದೆ?
1: ಇಲ್ಲೇ ನೀವ್ ಅಂದ್ರೆ ನೀವು ಮನಿ ಓಪನಿಂಗ್ ಗೆ ಕರೆದ್ರ ಹೆಂಗ ಅಥವಾ ಬರೇ ಮೆಸೇಜ್ ಹಾಕಿದ್ರ ಹೆಂಗ ಅಂತ ನಾ ಏನ್ ತಿಳ್ಕೊತೀನಿ. ಬರೇ ಮೆಸೇಜ್ ಹಾಕಿದ್ರ ಮರ್ತ್ ಹಾಕ್ಯಾರೋ ಅಥವಾ ಎಲ್ಲಾರ್ಗು ಹಾಕೋಂಗ್ ನನಗ್ ಹಾಕ್ಯಾರೋ ಅಂತ ತಿಳ್ಕೊತೀನಿ. ಅದ ನೀವು ಪರ್ಸನಲಿ ವ್ಯಕ್ತಿಗತವಾಗಿ ಭೇಟಿಯಾಗಿ ಹೇಳಿದಾಗ ನಾನೇನ್ ತಿಳ್ಕೊತೀನಿ, ನನಗ ಹೇಳ್ಯಾರ ಅಂತ ತಿಳ್ಕೊತೀನಿ. ಆತ್ಮೀಯತೆ ಕರೆದಾರ ಅಂತ ಇನ್ನೊಂದ್ ಲೆವೆಲ್ ಒಳಗ್ ವಿಚಾರ ಮಾಡಿದ್ರ ನೀವು ನನಗೆ ವಾಟ್ಸ್ಆಪ್ ನೇ ಮೆಸೇಜ್ ಹಾಕಿ ಫೋನ್ ಮಾಡಿ ಮನಿ ಓಪನಿಂಗ್ ಮಾಡ್ಲಿಕ್ಕೆತ್ತೀವ್ರಿ ಬರ್ರಿ ಅಂತಂದ್ರ ಅದು ನನಗೇನ್ ಅನಿಸ್ತದ, ಸಮಯದ ಸದ್ಬಳಕೆ ಮಾಡ್ಕೊಳಿಕತ್ತಾರ, ಇವತ್ತಿನ ಕಮ್ಯುನಿಕೇಶನ್ ಇಷ್ಟ ಹಿಂಗ ಬಂದಿರೋದ್ರಿಂದ ಕಾಲ್ ಮಾಡ್ಯಾರ ಹೋಗ್ಬೇಕು ಅಂತ ಅನಿಸ್ತದ.
0: ಇವತ್ತು ಹೆಂಗಾಗ್ಯದ ಅಂತಂದ್ರ ಲಗ್ನ ಪತ್ರಗಳನ್ನ ಕಳಿಸೋದು, ಗೃಹ ಪ್ರವೇಶಗಳಿಗೆ ಆಮಂತ್ರಿಸೋದು, ಅಥವಾ ಇನ್ಯಾವುದೋ ಒಂದು ಪಾರ್ಟಿ ಇರಬಹುದು, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ, ಇಂಥವ್ ಇದ್ದಾಗ ಜನರನ್ನ ಕರೆಯುವಂತ ರೀತಿ ಬಹಳ ಭಿನ್ನ ಆಗ್ಯದ. ನಿಮ್ಗ ಗೊತ್ತಿರಬಹುದಲ್ಲ ಗುರುರಾಜ್ ಪಾಟೀಲ್ ಅವ್ರ, ಸಣ್ಣವ್ರಿದ್ದಾಗ ನಾವು ಒಂದು ಮನೆಯೊಳಗ್ ಕಾರ್ಯ ಅಂದ್ರ ಒಬ್ರು ಕುತ್ಕೊಂಡ್ ಬರೀ ಲಿಸ್ಟ್ ಮಾಡೋದಾಗ್ತಿತ್ತು, ಯಾರನ್ನ ಕರಿಬೇಕು, ಹೆಂಗ್ ಮಾಡ್ಬೇಕು, ಅದು ತಿಂಗಳಾನಗಟ್ಲೆ ಲಗ್ನ ಕರಲಿಕ್ಕೆ ಓಡಾಡೋದ ಒಂದ್ ಕೆಲ್ಸ ಆಗಿರ್ತಿತ್ತು.
1: ಇಲ್ಲ, ಅದಕ್ಕೆ ಬಹಳ ನನಗೆ ಚಂದ ನೆನಪದ, ಒಬ್ರು ಕೋಟಿ ಕೊಹ್ಲಿ ಮ್ಯಾನೇಜರ್ ಅಂತ.
0: ಹೌದೌದೌದು,
1: ನೆನಪದ ನಿಮ್ಗ, ಈ ಹೆಸರು ಎಲ್ಲರಿಗೂ ಸಿಕ್ತಿದ್ದಿಲ್ಲ. ಒಬ್ರಿಗೆ ಇಷ್ಟು ಚಂದ ರೆಸ್ಪಾನ್ಸಿಬಿಲಿಟಿ ಸಿಕ್ತಿತ್ತಂದ್ರ ಇಲ್ಲಿ ನಾ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ತದ, ಅಂದ್ರ ಉಗ್ರಾಣದ ಮಾಲೀಕರಿದ್ದಂಗ. ನಿಮಗೆ ಏನ ಬೇಕಂದ್ರ ಅವ್ರಿಗೆ ಕೇಳ್ರಿ, ಅದು ಎಲ್ಲದ ಅಂತ ಗೊತ್ತಿರ್ತದ ಅವ್ರಿಗೆ. ಅವಾಗಿನ ಒಂದು ನೆನಪಿಸಿಕೊಂಡಾಗ ನೀವು ಹೇಳಿದ್ದು ಬಾಲ್ಯದ ಅಂತ ಹೇಳಿದಿರಲ್ಲ, ನನಗ ನಾ ಸಣ್ಣವಿದ್ದಾಗ ಆ ತಾಯಿ ತವ್ರ ಮನೆ ಅಜ್ಜಿ ಊರಿಗೆ ಹೋಗುದು, ಅದ ಒಂದ ನಮ್ಗೆ ಡೆಸ್ಟಿನಿ ಆಗಿತ್ತು, ಡ್ರೀಮ್ ಡೆಸ್ಟಿನಿ ಆಫ್ ವೆಕೇಶನ್. ಹೋದಾಗ ನನಗೆ ಇನ್ನೂ ನೆನಪದ, ಬೆಳಿಗ್ಗೆ ನಾವು ಎದ್ದು ಹಲ್ತಿಕೋತ ಕಟ್ಟಿ ಮೇಲೆ ಕೂಡೋದು ಅವೆಲ್ಲ ಸ್ವಭಾವ ಇರ್ತಿತ್ತು. ಅಲ್ಲೇ ಒಂದು ವಾಡಿಕೆಯೊಳಗೆ ಇದ್ರಿಗೆ ಯಾರ ಒಬ್ರು ಬೆಳಿಗ್ಗೆ ಬೆಟ್ಟಾದ್ರ ಒಂದ್ ಪ್ರಶ್ನೆ ಕೇತಿದ್ರು, ಈಗ ನಾ ನಿಮ್ಗೆ ಬೆಟ್ಟಾದೆ ಎದ್ರ್ಯಾ ಈ ಪ್ರಶ್ನೆ. ಅದಕ್ಕೆ ಅವರಿಂದ ಬರೋ ಮರು ಉತ್ತರ ಏನಂದ್ರ ಎದ್ವಿ, ನೀವ್ ಎದ್ರ್ಯಾ ಅಂತ. ಆ ಟೈಮ್ ನಾಗ ನಾವು ನಕ್ವಿ,
0: ಹೌದು
1: ಏನಂತ, ಅಲ್ಲ ಎದ್ದಕ್ಕ ಅಡ್ಡಾಡ್ಲಿಕ್ಕತ್ತಾರ, ಏನ್ ಈ ಪ್ರಶ್ನೆ ಕೇಳಿದ್ರಾಗ ಏನ್ ಅರ್ಥದ ಅಂತ ನಾವು ಅವಾಗ ನಕ್ಕಿದ್ವಿ. ಆದ್ರೆ ಇವತ್ತು ಅದ್ರ ಮಹತ್ವ ಏನ್ ಗೊತ್ತಾತಂದ್ರ ಕಮ್ಯುನಿಕೇಶನ್ ಕನೆಕ್ಟಿವಿಟಿ ಅದು ದಿವಸ ಗಿಡಕ್ಕೆ ನೀರ್ ಎರದಂಗ, ಆ ಸಂಬಂಧವನ್ನ ಭದ್ರವಾಗಿ ಇಟ್ಕೊಳ್ಳಿಕ್ಕೆ ದಿನೇ ದಿನೇ ನೀರ್ ಎರದಂಗ ಆ ಸಂಭಾಷಣೆ, ಆ ಒಂದು ಒಂದು ಸಣ್ಣ ವ್ಯವಧಾನ ಏನು ಒಬ್ಬರನ್ನ ಮಾತಾಡಿಸ್ಬೇಕು ಅನ್ನೋದು. ಆ ದೃಷ್ಟಿ ಒಳಗೆ ನೀವು ಹೇಳಿರುವಂತಹದ್ ನೋಡಿದ್ರ ಇವತ್ತ ನಾನು ಎರಡನ್ನ ವಿಚಾರ ಮಾಡಬೇಕು, ಒಂದು ಸಂಪರ್ಕ, ಎರಡನೇದ್ದು ಸಂಬಂಧ ಅಂತ. ಸಂಪರ್ಕ ಮಾಡ್ಲಿಕ್ಕೆ ನಾವು ಕನೆಕ್ಟ್ ಅಂದ್ರೆ ಸಂಪರ್ಕ ಅಂದ್ರೆ ಇಂಗ್ಲಿಷ್ ನ ಕನೆಕ್ಟ್. ಈ ಸಂಪರ್ಕದೊಳಗೆ ಇದ್ದೀವಿ ನಾವು, ಈಗ ಒಂದ್ ಶಾಲೆದ ಗ್ರೂಪ್ ಕ್ರಿಯೇಟ್ ಮಾಡೀವಿ, ಸಂಬಂಧಿಕರದ ಒಂದು ಗ್ರೂಪ್ ಕ್ರಿಯೇಟ್, ಎಲ್ಲಾರ ಫ್ಯಾಮಿಲಿ ಒಳಗೂ ಒಂದ್ ಚಂದ ಚಂದ ಹೆಸರು ಇಟ್ಕೊಂಡಿರ್ತಾರೆ, ನಾವು ಮತ್ತು ನಮ್ಮವರು ಅಂತ ಒಂದು ನಮ್ದೊಂದು ಗ್ರೂಪ್ ಇರ್ತದೆ, ಇನ್ನೊಂದು ರಿಲೇಷನ್ಶಿಪ್ ಅಂತ ಇರ್ತದೆ, ಇನ್ನೊಂದು ನಮ್ಮ ಅಜ್ಜಿ ಹೆಸರು ಅಂದ್ರೆ ಶಾರದಾಬಾಯಿ, ಅದಕ್ಕೆ ಶಾರದಾಬಾಯಿ ಜೀನ್ಸ್ ಅಂತ ಹೆಸರು ಇಟ್ಟಿವಿ ನಾವು. ಜೀನ್ಸ್ ಅಂದ್ರೆ ಹಂಗ ಒಂದೊಂದು ಹೆಸರು ಇಟ್ಟಿರ್ತೀವಿ. ನೀವ್ ಏನ ತಿಳ್ಕೊತೀರಿ, ನಾವು ಅದ್ರ ಮೆಸೇಜ್ ಹಾಕಿದ್ರ ನೋಡೋರೆಲ್ಲರೂ ರಿಯಾಕ್ಟ್ ಮಾಡೋರು ಎಷ್ಟು ಜನ. ಇಲ್ಲೇನಾತು, ಇವತ್ತ ಸೋಷಿಯಲ್ ಮೀಡಿಯಾ ಸಂಪರ್ಕಕ್ಕೆ ಸಹಾಯ ಮಾಡ್ಲಿಕ್ಕತ್ತದ. ಇದು ಸಂಪರ್ಕ, ಒಂದು ಬಸ್ ನಾಗ ಅಡ್ಡಾಡ್ತೀವಲ್ಲ ಅದಕ್ಕೂ ಸಂಪರ್ಕ ಅಂತ ಕರಿತೀವಿ ನಾವು.
0: ಹೌದು,
1: ಹೌದಿಲ್ಲ, ಸಂಪರ್ಕ ಬೇರೆ ಸಂಬಂಧಗಳು ಬೇರೆ. ಸೊ ಅದಕ್ಕೆ ಇವತ್ತಿನ ವಿಷಯ ನನಗೆ ಅನಿಸ್ತದ, ನಾವು ಸಂಪರ್ಕವನ್ನ ಜೀವಂತವಾಗಿಡ್ಲಿಕ್ಕೆ ನಮ್ಗೆ ಟೆಕ್ನಾಲಜಿ ಸಹಾಯ ಮಾಡ್ಲಿಕ್ಕತ್ತದ, ಆದ್ರೆ ಸಂಬಂಧಗಳು ದಿನೇ ದಿನೇ ಮೆಲ್ಟ್ ಆಗ್ಲಿಕ್ಕತ್ತಾವ, ಕರಗ್ಲಿಕ್ಕತ್ತಾವ.
0: ಹೌದು,
1: ಇದ್ರಿಗಿದ್ದಂತ ವ್ಯಕ್ತಿ ಮಾತಾಡಿದಾಗ ನೀವು ಮಾತಾಡಿದ್ದೇನು ಅಂತ ಕೇಳಿಸ್ಕೊಳ್ಳುವಷ್ಟು ನನ್ನ ಹತ್ರ ವ್ಯವಧಾನ ಇವತ್ತು ಕಡಿಮೆ ಆಗ್ಯದ.
0: ಈಗ ನಾವು ಸಣ್ಣವರಿದ್ದಾಗ ಗುರುರಾಜ್ ಪಾಟೀಲ್ರ ಮನೆಗೆ ಯಾರೇ ಬರ್ಲಿ, ನಮ್ಮ ಅಪ್ಪನ ಗೆಳೆಯಂದ್ರ ಬರ್ಲಿ, ನಮ್ಮ ಅಮ್ಮನ ಗೆಳತಿಯರ್ ಬರ್ಲಿ, ಏನ್ ಕಾಕಾ ಬಂದ್ರಿ ಕೂಡ್ರಿ ಅಂತ ಹೇಳುದು, ಸಾಕು ಉಳಿತೀರೇನು ಅಂತ ಕೇಳುದು, ಅಂದ್ರೆ ಇವೆಲ್ಲ ಒಂದು ಬೇಸಿಕ್ ಥಿಂಗ್ಸ್ ಆಗಿದ್ದು ನಮಗ. ಹೌದಿಲ್ಲ, ಅವಾಗ ಅವ್ರು ಅಂತಿದ್ರು, ಏ ಏನು ಎಷ್ಟು ಕಾಳಜಿ ಮಾಡ್ತಾರ ನಿಮ್ಮ ಮಕ್ಕಳು ಅಂತನ್ನವ್ರು. ಇವತ್ತಿನ ಮಕ್ಕಳು ಮನೆಗೆ ಯಾರೇ ಬಂದ್ರು ಅಂದ್ರ

0: ಬಾಗ್ಲ ತೆಗೆದು ಮುಖ ಮುಖ ನೋಡುದು ಒಳಗ ಹೋಗ್ಬಿಡುದು.
1: ಅಲ್ಲ, ಬಾಗ್ಲ ತೆಗೆದು ಮುಖ ಮುಖ ನೋಡಿದ್ರೆ ನಸೀಬ. ಏನಂತೀರಿ?
0: ಹೌದು, ಇಲ್ಲ ಅಂದ್ರೆ ಯಾರ್ ಬಂದಾರ ಗೊತ್ತಿಲ್ಲ, ಕೇಳ್ಬೇಕು ಹೆಸರು ಏನು ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ಇಷ್ಟು ಇವತ್ತು ನಮ್ಮ ಸಂಬಂಧಗಳು ದೂರ ಆಗ್ಲಿ.
1: ಸ್ವಲ್ಪ ಇದನ್ನ ನಾನು ಬಿಡಿಸಿ ಹೇಳ. ಎಲ್ಲಿಗ್ ಬಂದದ ಅಂತಂದ್ರ, ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಬಂದ್ರ ನಿಮಗ ಅಷ್ಟ ಸಂಬಂಧ ಹಂಗಾಗ್ಲಿಕ್ಕದ. ಮನೆಯಾಗ ನಾವು ಮೂರು ಮಂದಿ ಇದ್ದೀವಿ ಅಂತೇಳಿರಿ, ನನ್ನ ಬೆಟ್ಟೆ ಅಲ್ಲಿ ಯಾರ ಬಂದ್ರ, ನನ್ನ ಮಗ ತನ್ನ ಪಾಡಿಗೆ ತಾ ಹೋಗ್ತಾನ, ನನ್ನ ಹೆಂಡತಿ ತನ್ನ ಪಾಡಿಗೆ ತಾ ಹೋಗ್ತಾಳ. ನಂದು ಉದಾಹರಣೆ ಅಲ್ಲಿದು, ಎಕ್ಸಾಂಪಲ್ ಬೇರೆ ಬೇರೆ ಹೇಳಕ್ ಕೊಡ್ಲಿಕ್ಕೆ. ಅವರವರ ಜವಾಬ್ದಾರಿಗಳೇನಾಗ್ಲಿಕ್ಕತ್ತಾವ ಅಂದ್ರ ಕಡಿಮೆ ಆಗ್ಲಿಕ್ಕತ್ತಾರ. ಯಾಕಂದ್ರೆ ಈಗೇನದ, ನಾ ಅವ್ರ ಜೊತೆ ಮಾತಾಡ್ಲಿಕ್ಕೆತ್ತೇನೆ. ಮನೆಯಾಗಿದ್ದವ್ರದು ಅವರದೇ ಆದಂತ ಮನೆಯ ಯಾರೋ ಗೆಸ್ಟ್ ಬಂದಾರ, ಮನೆಗೆ ಗೆಸ್ಟ್ ಬಂದಾರ ಅಂದ್ರ ಎಲ್ರಿಗೂ ಸಂಬಂಧಪಟ್ಟಿರುವಂತಹದ್ದು. ಆದ್ರೆ ನೀವು ಮಾತಾಡಕ್ ಕೂಡ್ರಿ, ನಾ ಬೇರೆ ಕೆಲ್ಸದ ಅಂತ ತಮ್ಮ ರೂಮ್ನಾಗ ಬಾಲ ಹಾಕೊಂಡು ದಬ್ ಬಂತ ಬಾಲ ಸೌಂಡ್ ಬಂತಂದ್ರೆ ತಿಳ್ಕೋಬೇಕು. ಹಂಗ ಹಾಕೊಂಡು ಒಳಗ ಹೋಗಿ ಏನ್ ಮಾಡ್ತೀರಿ, ನೀವು ನಿಮ್ ಮೊಬೈಲ್ ತಿಕ್ಕೋತ ಕೂತ್ ಬಿಡ್ತೀರಿ. ಇಲ್ಲಿ ಏನಾಯ್ತು, ನನಗ ಯಾರು ಭೆಟ್ಟಿ ಅಲ್ಲಿಗೆ ಬಂದಾರ ಅವ್ರು ನಮಗಷ್ಟೇ ಸೀಮಿತನ. ಇನ್ನು ನಾಳೆ ನನ್ನ ಮಗನ ಗೆಳೆಯಂದ್ರೆ ಬರ್ತಾರ, ನಾವೇನ್ ಮಾಡ್ತೀವಿ, ನಾವು ಒಂದೊಂದು ರೂಮ್ನಾಗ ಹೋಗಿ ಕೂತ್ ಬಿಡ್ತೀವಿ. ನನ್ನ ಮಗ ಅಷ್ಟ ಆ ಗೆಳೆತನಕ್ಕ ಆ ಸಂಬಂಧಕ್ಕ ಆ ಫ್ರೆಂಡ್ಶಿಪ್ಗೆ ಜವಾಬ್ದಾರನ. ಎಲ್ಲಿ ಇವತ್ತು ಡಿಸ್ಕನೆಕ್ಟ್ ಆಗ್ಲಿಕ್ಕತ್ತೀವ ಅಂದ್ರ, ನಾವು ನಮ್ ನಮ್ಮೊಳಗದೆ ಈ ಸಂಬಂಧಗಳನ್ನ ಒಡ್ಕೊಳಕ್ಕೆ ನಾವೇ ಫಸ್ಟ್ ಇಲ್ಲಿ ಡಿಸ್ಕನೆಕ್ಟ್ ಆಗ್ಲಿಕ್ಕತ್ತೀವಿ. ಇದು ಬಹಳ ಸೂಕ್ಷ್ಮ ವಿಚಾರ, ನಿಮ್ಗೆ ಅರ್ಥ ಆಗಿರಬಹುದು ಅಂತ ಅನ್ಕೋತೀನಿ. ಫಸ್ಟ್ ಇಲ್ಲಿ ಡಿಸ್ಕನೆಕ್ಟ್ ಆಗ್ತೀವಿ, ಆಮೇಲೆ ನಾವು ಹೊರಗಿನ ಪ್ರಪಂಚಕ್ಕೆ ಡಿಸ್ಕನೆಕ್ಟ್ ಆಗ್ತೀವಿ. ನಿಮ್ಮ ಮನೆಗೆ ಬಂದವ್ರು ನೀವು ಮಾತಾಡಿಸ್ರಿ, ನಿಮ್ ಪರವಾಗಿ ಬಂದವ್ರು ನೀವು ಮಾತಾಡಿಸ್ರಿ, ನಾನು ಯಾಕೆ ಮಾತಾಡಿಸ್ಲಿ? ಈಗ ಗಂಡ ಹೆಂಡತಿ ಒಂದ್ ಫಂಕ್ಷನ್ಗೆ ಹೋಗಿರ್ತಾರ, ಅದು ಗಂಡನ ಸಂಬಂಧಿಕರ ಫಂಕ್ಷನ್ ಆಗಿದ್ರ ಹೆಂಡತಿ ಒಂದ್ ಹೆಜ್ಜೆ ಹಿಂದ, ಹೆಂಡತಿ ಫಂಕ್ಷನ್ ಆಗಿದ್ರ ಗಂಡ ಒಂದೋ ಎರಡ್ ಹೆಜ್ಜೆನೋ ಹಿಂದ. ಯಾಕಂದ್ರ ಅದು ನಿಂದು ಅಂತ ಇದು ನೋಡ್ರಿ,
0: ನಂದು ನಿಂದು
1: ಶುರು ಆಗ್ಬಿಡ್ತು. ಈ ನಂದು ನಿಂದು ಅಂತ ಶುರು ಆತಲ್ಲ, ಇನ್ನ ನಾವು ಮುಂದಿನ ಪೀಳಿಗೆಯವ್ರ ಪರಿಸ್ಥಿತಿ ಏನು? ಮಕ್ಕಳೇನಂತಾರ, ಅದು ನಿಂದು ಇದು ಅವ್ರದು, ಇವೆರಡು ನಂದಲ್ಲ ಅಂತಾರ. ಇಲ್ಲಿ ಏನಾಗ್ಲಿಕ್ಕತ್ತಾರ, ಸಮಾಜದೊಳಗಡೆ ಸಂಬಂಧಗಳನ್ನ ತಮ್ಮಷ್ಟಕ್ಕೆ ತಾವೇ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ಲಿಕ್ಕತ್ತಾರ. ಅದಕ್ಕೆ ಡಿಮ್ಯಾಂಡ್ಸ್ ಅಂತ ನಿಮ್ಯಾಂಡ್ಸ್ ಅಂತ ಹಾಸ್ಪಿಟಲ್ ಒಳಗ ಯುವಶಕ್ತಿಗಳಿಗೆ ಔಷಧಿ ತಗೊಂಬ ಪರಿಸ್ಥಿತಿ ಬರ್ಲಿಕ್ಕತ್ತದೆ.
0: ಇದು ಹೇಳ್ಬೇಕಾದ್ರೆ ಬಹಳ ಮನಸ್ಸಿಗೆ
1: ನೋವಾಗ್ತದೆ, ನೋವಾಗ್ತದೆ
0: ನಿಜ.
1: ಯಾಕಂದ್ರ ಸಂಬಂಧಗಳಿದ್ದಾಗ ಯಾರೋ ಒಬ್ರು ಗೆಳೆಯ, ನಾನು ಹಂಗ ನನ್ನ ಹಕ್ಕಿಕತ್ ಹೇಳ್ಬೇಕು, ನಾನು ನಿಮಗೆ ಲಂಡನ್ ದಾಗ ನನ್ನ ಗೆಳೆಯ ಇರ್ತಾನೆ, ಅವ ಊರಿಗೆ ಹುಬ್ಬಳ್ಳಿಗೆ ಬಂದಾನ, ಅವ ಬಂದ ಅಂದ್ರೆ ಅವನ ಹೆಸರು ನಜೀರ. ನಜೀರ್ ಬಂದ ಅಂದ್ರೆ ನಾವೆಲ್ಲ ಗೆಳೆಯಂದ್ರೆಲ್ಲ ಸೇರ್ತೀವಿ, ಪ್ಲಸ್ ನಮ್ಮ ಒಳಗಿನ ಭಾವನೆಗಳನ್ನ ವಿಚಾರಗಳನ್ನ ಹಂಚಿಕೊತೀವಿ. ಯಾರೋ ಒಬ್ರು ನನ್ನ ವಿಚಾರವನ್ನ ಕೇಳೋರಿದ್ದಾರೆ ಅಂದ್ರೆ ಅಲ್ಲಿ ಏನಾಯ್ತು, ಮನಸ್ಸು ಹಗರಾತು. ಆದ್ರೆ ಎಲ್ಲಾನು ಅವಂಗ ಹೇಳ್ತೀನೇನೋ ನಜೀರ್ಗ್ನ
0: ಇಲ್ಲ
1: ಇಲ್ಲ, ಯಾರೋ ಒಬ್ರು ನನ್ನ ಬ್ಯಾರೆ ಸಹಪಾಠಿ ಇದ್ದಾರ, ಯಾರೋ ಒಬ್ರು ನನ್ನ ಗುರುಗಳಂತಿದ್ದಾರ, ಯಾರೋ ಒಬ್ರು ಸಾಮಾಜಿಕ ಗೆಳೆಯ ಅಂತಿದ್ದಾರೆ, ಯಾರೋ ಒಬ್ರು ನೇಬರ್ ಇದ್ದ. ಈಗ ಡ್ರೈನೇಜ್ ಪ್ರಾಬ್ಲಮ್ ಆಗ್ಯದ ಓಣ್ಯಾಗ ಅಂದ್ರ ಅವ ಯಾರ ಲಂಡನ್ದಾಗಿದ್ದ ಗೆಳೆಯ ಫೋನ್ ಮಾಡಿ ಹೇಳ ನಿಂಗಾಗ ಇಲ್ಲ, ಪಕ್ಕದ ಮನೆಯವರೊಬ್ರಿಗೆ
0: ಏನೇನು ಹೇಳ್ಬೇಕು ಅನ್ನೋ.
1: ಹಾ, ಈಗ ನೋಡ್ರಿ ಯಾರ್ಯಾರಿಗೆ ಏನೇನು ಹೇಳ್ಬೇಕು, ಅವರೆಲ್ಲರೂ ಕೇಳುಗರು ನನ್ನ ಜೊತೆಗಿದ್ದಾಗ ನನ್ನ ತಲೆ ಆರಾಮದ, ನನಗೆ ಗುಳಿಗೆ ಅವಶ್ಯಕತೆ ಇಲ್ಲ. ಅದನ್ನ ನಾವು ಪಾಲಕರಾದವರು ದೊಡ್ಡವರು ಹಿರಿಯರು ಏನ್ ತಿಳ್ಕೊಬೇಕಾಗ್ಯದಂದ್ರ ನಾವೆಲ್ಲರೂ ಒಂದು ಅನ್ನೋ ಭಾವನೆ. ಸೊ ಅದಕ್ಕೆ ನಾ ಏನ್ ಹೇಳ್ತೀನಿ, ಇನ್ಕ್ಲೂಸಿವ್ನೆಸ್ ಅಥವಾ ಒಳಗೊಳ್ಳುವಿಕೆ ಅಂತ. ಯಾವಾಗ ನಾವ್ ಎಲ್ರು ನಮ್ಮವರು ಅಂತ ಅನ್ಕೊಳಿಕ್ ಶುರು ಮಾಡ್ತೀವಿ, ಆವಾಗ ಹಂಚ್ಕೊಳ್ಳಿಕ್ ನಮ್ಗೊಂದು ಅವಕಾಶ ಯಾವಾಗ ಹಂಚ್ಕೊಳ್ಳಿಕ್ ಅವಕಾಶ ಸಿಗ್ತದೆ, ಸಂಬಂಧಗಳು ಭದ್ರವಾಗ್ತಾವ. ಸಂಬಂಧಗಳು ಭದ್ರವಾದಾಗ ಮುಂದಿನ ಪೀಳಿಗೆಗೆ ನಾವೊಂದು ಒಳ್ಳೆ ಡಯಾಸು, ಒಂದು ಪ್ಲಾಟ್ಫಾರ್ಮು, ಒಂದು ಫರ್ಟೈಲ್ ಲ್ಯಾಂಡ್ ಅನ್ನ ಸೆಟ್ ಮಾಡಿಡ್ತೀವಿ. ನೀವೇನಂತೀರಿ?
0: ಖಂಡಿತವಾಗಿಯೂ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಈಗ ನೀವು ಹೇಳಿದಂಗೆ ಗುರುರಾಜ್ ಪಾಟೀಲ್ರ, ಮನೆಗಳು ದೂರ ದೂರ ಆಗ್ಯಾವ, ಈಗ ಮನಸ್ಸುಗಳು ಕೂಡ ದೂರ ಆಗ್ಲಿಕ್ಕತ್ತಾವ. ಈಗ ಮನೆ ಹೆಂಗ ದೂರ ಆಗ್ಯಾವ, ಈಗ ನಮ್ಮ ಮನೆಗಳ ಕನ್ಸ್ಟ್ರಕ್ಷನ್ ಕಡಿಮೆ ಆಗಿ ಇವತ್ತು ನಾವು ಅಪಾರ್ಟ್ಮೆಂಟ್ ಕಲ್ಚರ್ ಬಂದ್ಬಿಟ್ಟಿವಿ. ಅಲ್ಲೂ ಅಷ್ಟೇ, ಅವ್ರವ್ರ ಮನೆ ಬಾಗಿಲುಗಳನ್ನ ಅವ್ರವ್ರು ಹಾಕೊಂಡಿರ್ತಾರೆ. ಮುಂದಿನ ಮನೆಯಾಗ ಯಾರಿದ್ದಾರ ಅನ್ನೋರು ಇವ್ರಿಗೆ ಗೊತ್ತಿರುವುದಿಲ್ಲ, ಅವ್ರ ಮನೆಯಾಗ ಏನಾತ ಅನ್ನೋದು ಗೊತ್ತಿರುವುದಿಲ್ಲ. ಒಂದ್ಸಲ ಈ ಸುದ್ದಿ ಪೇಪರ್ನಾಗ ಬಂದ್ರ, ಎಲ್ಲೋ ಮಾಧ್ಯಮದಾಗ ಬಂದ್ರ, ಓ ಹೌದಲ್ಲ ನಮ್ಮ ಬಿಲ್ಡಿಂಗ್ ನಾಗ ಹಿಂಗಾಗಿತ್ತೇನು ಅಂದ್ರೆ
1: ಮನೆ ಕೇಳಲಿಕ್ಕೆ ಹೋಗ್ತಾ ಇರಲ್ಲ, ಕನ್ಫ್ಯೂಷನ್ ಇರ್ತದೆ. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್, ಸೆಕೆಂಡ್ ಫ್ಲೋರ್ ನಾಗ ಹೋಗಿ ಇಂಥವ್ರು ಇದ್ದಾರೇನ್ರಿ ಮಂಜುಳಾ ಪುರಾಣಿಕ ಗೊತ್ತಿಲ್ಲ ನಮಗ ಅಂತಾರ. ನಾವು ಏನಾಗ್ಲಿಕ್ಕತ್ತೀರ ಅಂದ್ರೆ ಸೆಲ್ಫ್ ಸೆಂಟ್ರಿಕ್ ಆಗ್ಲಿ, ನಮ್ಮೊಳಗ ನಾವು ಕಳ್ಕೊಳ್ಳಿಕತ್ತೀವಿ.
0: ಇವತ್ತು ಗ್ರಾಮೀಣ ಪ್ರದೇಶದೊಳಗ ನೋಡ್ರಿ, ಊರ್ ಮಂದಿದ ಎಲ್ಲಾರು ಯಾವ ಓಣ್ಯಾಗ ಯಾರಿದ್ದಾರೆ, ಯಾರ ಮನ್ಯಾಗ ಎಷ್ಟು ಜನ ಇದ್ದಾರೆ ಎಲ್ಲ ಮಾಹಿತಿ.
1: ಹಿರಿಯ ಓಣ್ಯಾಗ ಒಬ್ರು ಬೇರೆ, ಕೆಳಗಿನ ಓಣ್ಯಾಗ ಇದ್ದಾರ, ಮೇಲೆ ಗೌಡ ಓಣ್ಯಾಗ ಇದ್ದಾರ, ಅಲ್ಲಿದ್ದಾರ ಇಲ್ಲಿದ್ದಾರ ಅಂತೆಲ್ಲರೂ ಹೇಳ್ತಾರ. ಮತ್ ಇನ್ನೊಂದು ರಿಸರ್ಚ್ ಹೋದರಿ ಮಂಜುಳಾ ಮೇಡಮ್,
0: ಬರೀ ಪಾಟೀಲ್ ಅನ್ನೋ ಒಂದ್ ಹೆಸರಿನವರು ಯಾರೋ ಕೇಳಲಿಕ್ಕೆ ಹೋದ್ರ, ಯಾವ ಪಾಟೀಲ್ ಬೇಕ್ರಿ, ಪಾಟೀಲ್ ಗೌಡ್ರ ಬೇಕಿನ್ನು ಅವ್ರು ಆ ಓಣ್ಯಾಗಿದ್ದಾರೆ, ಗುರುರಾಜ್ ಪಾಟೀಲ್ ಬೇಕೆಂದ್ರೆ ಅವ್ರು ಈ ಓಣ್ಯಾಗಿದ್ದಾರೆ, ಹಿಂಗಂತ ಮಂದಿ ಐಡೆಂಟಿಫೈ ಮಾಡ್ತಾರೆ.
1: ಅದಕ್ಕ ಒಬ್ಬೊಬ್ಬರ ಮನೆತನದ ಮೇಲೇನು ಜನರು ಗುರುತಿರ್ತಾರೆ. ಊರಿಗೆ ಊರ ಜನ ಒಬ್ರಿಗೊಬ್ರು ಗುರುತಿರ್ತಿತ್ತು. ಬಾಳ ಚಂದ ಎಕ್ಸಾಂಪಲ್ ಹೇಳಿದ್ರಿ, ಕರೆನ ಚಲೋ ಅನಿಸ್ತದೆ ಕೇಳಿ. ಹಂಗಿತ್ತು ನಮ್ಮ ಊರು, ಹಂಗಿತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ. ಒಂದೊಂದ್ಸಲ ನನಗೆ ಇನ್ನೂ ನೆನಪದ, ನಾವು ಸಣ್ಣವರಿದ್ದಾಗ ಯಾರ ಮನೆ ಕೇಳಿಗೆ ಬಂದ್ರೆ ನಾವೋ ಹೋಗಿ ತೋರಿಸ್ಕೊಂಡ್ಬರ್ತೀವಿ, ಹೋಗಿ ಅಲ್ಲಿ ಮಂಟ ಹೋಗಿ ಬಿಟ್ಟ ಇದ ನೋಡ್ರಿ ಅವ್ರ ಮನೆ ಅಂತ ಹೇಳಿ. ಹೌದಿಲ್ಲ? ಮತ್ತೆ

0: ಉಪಕಾರ ಅವ್ರೇನು ನಮ್ಗೆ ಒಂದು ಮುಷ್ಟಿ ಅವಲಕ್ಕಿ ಕೊಟ್ರೆ ಅಲ್ಲೇ ತಿಂದು ಬಂದು ಬರ್ತಿದ್ವಿ.
1: ಅಲ್ಲ ಅದ್ರಾಗ ಎಷ್ಟು ಸುಖ ಇತ್ತು, ಇವತ್ತು ನಾವು ಅದನ್ನ ನೆನೆಸ್ಕೊಂಡು
0: ಆನಂದ ಪಡ್ಬೇಕು. ಈಗೇ ನಾನು ಆಗ್ಲೇ ಒಂದ್ ಹೇಳಿದೆ, ಯುವಶಕ್ತಿ ಗುಳಿಗೆಗೆ ಅಣಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನೀವ್ ಹೇಳಿದಂಗ ಹಳ್ಳಿ ಯುವಶಕ್ತಿ ಇನ್ನೂ ಅದಕ್ಕಾಗಿಲ್ಲ. ಯಾಕಂದ್ರ ಅಲ್ಲಿ ಸಂಬಂಧಗಳಿಗಿನ್ನೂ ಜಾಗ ಅದ, ಕಟ್ಟಿಗಳವ, ಗಿಡದ ಮರ ಅದ, ಗುಡಿಗಳವ, ಕೂತು ಜನ ತಮ್ಮ ಮೊಬೈಲ್ ತಿಕ್ಕಿದ್ರು ಚಿಂತಿಲ್ಲ. ಒಂದೆರಡು ನಿಮಿಷ ಬಿಸಿ ಆದ್ಮೇಲೆ ಚಾರ್ಜ್ ಕಡಿಮೆ ಆದ್ಮೇಲೆ ಡಾಟಾ ಕಡಿಮೆ ಆದ್ಮೇಲೆ ಕಿಸದಾಗ ಇಟ್ಕೊಂಡು ಕಷ್ಟ ಸುಖಾನ ಹಂಚ್ಕೊಳ್ಳುವಂತ ಸಾಧ್ಯತೆ ಹಳ್ಳ್ಯಾಗ ಉಳಿದಾವ. ಆದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ ವೈಫೈ ಬಿಡು ಕೂತು ಚಾರ್ಜರ್ ಬಾಜುಕ ಕೂತಿರ್ತಾರ, ಅದನ್ನಲ್ಲೇ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಜಾಯಿಂಟ್ ಆಗಿ ಜೋತ್ ಬಿಟ್ಬಿಟ್ಟಿರ್ತಾರ. ಇದಕ್ಕೆ ನಾ ಏನಂತೀನಂದ್ರೆ ಮನಿ ಒಳಗ ಎಲ್ಲಾ ಸಂಬಂಧಗಳು ಗಟ್ಟಿಯಾಗಬೇಕು.
1: ನಿಜ, ಮನೆ ಗೆದ್ದು
0: ಮಾರಿಗೆಲ್ಲು. ಯಾವಾಗ ನಾನು ನನ್ನ ಕುಟುಂಬ ನನ್ನ ಜನ ಯಾರು ಬರ್ತಾರೋ ಎಲ್ಲರೂ ನಾನು ಹಚ್ಕೊಂಡಾಗ ಎಲ್ಲರೂ ನಮ್ಮನ್ನು ಹಚ್ಕೋತಾರೆ, ಅವಾಗ ಸಂಪರ್ಕಗಳು ಸಂಬಂಧಗಳಾಗ್ತವೆ. ಅದಕ್ಕೆ ನಾವು ಬರೇ ಸಂಪರ್ಕದಲ್ಲಿ ಇದ್ರೆ ಸಾಲದು, ಅವು ಸಂಬಂಧಕ್ಕೆ ಬದಲಾವಣೆ ಆಗ್ಬೇಕು.
1: ಖಂಡಿತವಾಗಿಯೂ ಬಹಳ ಅರ್ಥಪೂರ್ಣವಾದ ಮಾತನ್ನ ತಾವು ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರ. ಈಗ ನಮ್ಮ ಕೇಳುಗರು ಸಂಪರ್ಕ ಮತ್ತು ಸಂಬಂಧ ಅವರ ಒಂದು ದೃಷ್ಟಿ ಒಳಗೆ ಹೆಂಗದ
0: ಅನ್ನೋ ಪ್ರಶ್ನೆ ನೀವ ಕೊಟ್ಟಂಗ ಆತು.
1: ಅಂದ್ರೆ ನೀವು ಉತ್ತರ ತಗೊಳಕ್ ರೆಡಿ ಆಗಿರಲ್ಲ.
0: ಹೌದೌದು, ಸಂಪರ್ಕದ ಮಹತ್ವ ಸಂಬಂಧದ ಮಹತ್ವ. ಈಗ ನೋಡ್ರಿ, ಈಗ ಹಿಂಗ ಆಗ್ಯದ, ಇವತ್ ಎಲ್ಲರೂ ಮೊಬೈಲ್ ನೋಡ್ಕೋತ ಕೆಳ ಕೂತ್ ಬಿಟ್ರ
1: ಹೌದು
0: ಎಷ್ಟೋ ಜನ ಈ ಸಂಪರ್ಕ ಮತ್ತು ಸಂಬಂಧ ಹೆಂಗ ಕಮ್ಯುನಿಕೇಶನ್ ಆಗೋದು ಹೆಂಗ
1: ಹೌದಿಲ್ಲ.
0: ಬರೀಲಿ ಪತ್ರನ ನಾವು ಕಾದು ಕೊಡೋಣಂತ.
1: ಕೇಳುಗ್ರೆ ಕಾರ್ಯಕ್ರಮ ಕೇಳಿದ್ರಿ, ಅನಿಸಿಕೆಗೆ ಸದಾ ಸ್ವಾಗತ. ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ರೀ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ. 580030. ಇದುವರೆಗೆ ಸಂಬಂಧ ಸಂಪರ್ಕ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
5: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಈ ಬಗ್ಗೆ ಮಾತನಾಡುತ್ತಾರೆ ಧಾರವಾಡದ ಐ ಕೃಷಿ ಸಂಶೋಧನೆ ಕೇಂದ್ರದ ಸಂಚಾಲಕರು ಡಾಕ್ಟರ್ ಅಭಿಷೇಕ್ ಹುಕ್ಕೇರಿಕರ್.
6: ಕೃತಕ ಬುದ್ಧಿಮತ್ತೆ ಅಂದರೆ ಗ್ರಹಿಕ, ಕಲಿಕೆ, ತರ್ಕ, ಮಾದರಿ ಗುರುತಿಸುವ ಮತ್ತು ಈ ನಿರ್ಧಾರ ಮಾಡುವ ಅಬಿಲಿಟಿಗಳನ್ನು ಹೊಂದಿರತಕ್ಕಂತಹ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಂತಹ ಮಾನವ ಬುದ್ಧಿಮತ್ತೆ ಅಂತೆಯೇ ಅಗತ್ಯವಿರುವ ಕಾರ್ಯಗಳನ್ನು ಯಂತ್ರಗಳಿಂದ ಮಾಡಿಸುವುದೇ ಕೃತಕ ಬುದ್ಧಿಮತ್ತೆ ಅಂತ ಅನ್ನುವುದು. ಈ ಕೃತಕ ಬುದ್ಧಿಮತ್ತೆ ಈಗಿನ ಕಾಲದಲ್ಲಿ ವ್ಯಾಪಕವಾಗಿದೆ ಹಾಗೂ ನಿಯಮ ಆಧಾರಿತ ಪ್ರೋಗ್ರಾಮಿಂಗ್ನಲ್ಲಿ ವ್ಯವಸ್ಥೆಗಳು ಸ್ಪಷ್ಟವಾಗಿ ಹಾಗೂ ನಿರ್ದಿಷ್ಟವಾಗಿ ಸೂಚನೆಗಳನ್ನು ಕೊಟ್ಟು ನಾವು ಇದನ್ನು ಅಳವಡಿಸಬಹುದು. AI ಸ್ವಭಾವತಃ ಅಂತರ್ಶಾಸ್ತ್ರೀಯ ಕ್ಷೇತ್ರವಾಗಿದೆ. ಈಗಿನ ಕಾಲದಲ್ಲಿ ನಾವು ಇದನ್ನು ಇದರ ಅಪ್ಲಿಕೇಶನ್ಸ್ಗಳು ಮೆಕ್ಯಾನಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಕೃಷಿಯಲ್ಲಿ ಹಾಗೂ ಎಜುಕೇಷನ್ ಅಲ್ಲಿ ಕೂಡ ಕಾಣಬಹುದು. ಇದು ಗಣಿತ, ಸಂಖ್ಯಾಶಾಸ್ತ್ರ, ಜ್ಞಾನಶಾಸ್ತ್ರ ಈ ಎಲ್ಲ ಶಾಸ್ತ್ರಗಳನ್ನು ಕೂಡಿಸಿ ಕಾರ್ಯರೂಪಕ್ಕೆ ಬಂದಿದೆ. ಹಾಗೂ ಇವತ್ತಿನ ಕಾಲದಲ್ಲಿ ಬಹಳಷ್ಟು ದೇಶಗಳು AI ಅನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿವೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕೃಷಿಗಳ ಅಳವಡಿಕೆ, ಅಮೆರಿಕದಲ್ಲಿ ನಿಖರ ಕೃಷಿ ಪ್ರಿಸಿಷನ್ ಅಗ್ರಿಕಲ್ಚರ್, ಅಮೆರಿಕದಲ್ಲಿ AI ಇದು ಪ್ರಿಸಿಷನ್ ಅಗ್ರಿಕಲ್ಚರ್ಗಳಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ಅಮೆರಿಕ ಜಾಗತಿಕ ಮುಂಚೂಣಿಯಲ್ಲಿ ಬಂದಿದೆ. ವಿಶೇಷವಾಗಿ ವಾಣಿಜ್ಯ ಕೃಷಿ ಸ್ಯಾಟಲೈಟ್ ಇಮೇಜ್ಗಳಿಂದ ಅನಾಲಿಸಿಸ್ ಮಾಡಿಕೊಳ್ಳೋದು ಹಾಗೂ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಥವಾ ಇವಾಗ ನಾವು ಡ್ರೋನ್ಸ್ ಅಂತ ಏನಂತೀವಿ ಅದರಿಂದ ಇಮೇಜಸ್ಗಳನ್ನು ತೆಗೆದುಕೊಂಡು ಅದನ್ನು ಅನಾಲಿಸಿಸ್ ಮಾಡಿ ವಿವಿಧವಾದ ಕ್ರಾಪ್ಸ್ಗಳ ಡೆವಲಪ್ಮೆಂಟು ಇದನ್ನು ನೋಡಲಾಗುತ್ತದೆ. ಕೆನಡಾದಲ್ಲಿ ಪಶು ಸಂಗೋಪನಾ ನಿರ್ವಹಣೆಯಲ್ಲಿ AIಗಳನ್ನು ಅಳವಡಿಸಲಾಗಿದೆ. ಲೈಫ್ ಸ್ಟಾಕ್ ಮತ್ತು ಡೈರಿ ಫಾರ್ಮಿಂಗ್ಗಳಲ್ಲಿ ವ್ಯಾಪಕ

0: ವಾಗಿ ಎಐ ಬಳಸಲಾಗಿದೆ. ಪ್ರಿಸಿಷನ್ ಲೈಫ್ ಸ್ಟಾಕ್ ಫಾರ್ಮಿಂಗ್, ಇದು ಪ್ರಾಣಿಗಳ ಆರೋಗ್ಯ ಹಾಗೂ ಹಾಲು ಉತ್ಪಾದಕತೆಯನ್ನು ನೋಡಲು ಸೆನ್ಸರ್ಸ್ ಮೂಲಕ ಇದನ್ನು ಅಳವಡಿಸಲಾಗಿದೆ. ಹಸುಗಳಿಗೆ ಜೋಡಿಸಲಾದ ಒಂದು ವೇರಿಯಬಲ್ ಸೆನ್ಸರ್ಸ್ಗಳನ್ನು ಹಾಕಿ ಹಸುಗಳ ಚಾಲನೆಯನ್ನು ನೋಡಿ ಹಸುಗಳಿಗೆ ಬರೆದಿರ್ತಕ್ಕಂತಹ ಯಾವುದು ಡಿಸೀಸಸ್ಗಳು ಇದೆ ಅದನ್ನು ಕೂಡ ನಾವು ಫೋರ್ಕಾಸ್ಟ್ ಮಾಡಬಹುದು. ಇದು ಕೆನಡಾದಲ್ಲಿ ಅಳವಡಿಸಲಾಗಿದೆ. ಇದನ್ನು ಬಿಟ್ಟರೆ ನೆದರ್ಲ್ಯಾಂಡ್ಸ್ ಗಳಲ್ಲಿ ಬೆಳೆ ರೋಗವನ್ನು ಗುರುತಿಸಲಾಗಲಿಕ್ಕೆ ಇಮೇಜಸ್ಗಳ ಮೂಲಕ ನಾವು ಕಂಪ್ಯೂಟರ್ ವಿಷನ್ ಅಂತಹ ಒಂದು ಟೆಕ್ನಾಲಜಿಗಳನ್ನು ಬಳಸಿ ಇದನ್ನು ನಾವು ಎಐ ಮೂಲಕ ಯಾವ ಬೆಳೆಗೆ ಯಾವಾಗ ರೋಗಗಳು ಬರಬಹುದು ಇದನ್ನು ನಾವು ಫೋರ್ಕಾಸ್ಟ್ ಮಾಡಲಾಗಿದೆ. ಈ ತರ ವಿವಿಧ ದೇಶಗಳು ಎಐಗಳನ್ನು ಬಳಸಿ ಮುಂಚೂಣಿಯಲ್ಲಿ ಬಂದಿವೆ. ಜರ್ಮನಿಯಲ್ಲಿ ಸ್ಥಿರ ಕೃಷಿ ವಿಧಾನಗಳಲ್ಲಿ ಎಐಗಳನ್ನು ಬಳಸಲಾಗಿದೆ. ಇರಿಗೇಷನ್ಸ್ ಅಥವಾ ನೀರಾವರಿಯಲ್ಲಿ ನಾವು ನೀರಿನ ಪ್ರಮಾಣ ಹೆಚ್ಚಳ ಅಥವಾ ಇದರ ಫೋರ್ಕಾಸ್ಟ್ ಎಷ್ಟಾಗಬಹುದು ಇದನ್ನು ಕೂಡ ನಾವು ಎಐ ಮೂಲಕ ನಾವು ಫೋರ್ಕಾಸ್ಟ್ ಮಾಡಬಹುದು. ಹಾಗೂ ವರ್ಟಿಕಲ್ ಫಾರ್ಮಿಂಗ್ ಇವೆಲ್ಲ ಸೇರಿದಂತೆ ಜರ್ಮನಿಯು ಎಐಗಳನ್ನು ಬಳಸಿ ಇದನ್ನು ಫೋರ್ಕಾಸ್ಟ್ ಮಾಡಿದೆ. ಎಐ ಅಂತಂದ್ರೆ ಮಷೀನ್ ಲರ್ನಿಂಗು, ಡೀಪ್ ಲರ್ನಿಂಗು, ಇದರಲ್ಲಿ ಬರತಕ್ಕಂತಹ ಕಂಪ್ಯೂಟರ್ ವಿಷನ್ನು, ಮತ್ತೆ ಇವಾಗ ಕೆಲವು ಹಿಂದಿನ ಎರಡು ಮೂರು ವರ್ಷಗಳಿಂದ ಬಹಳ ಪ್ರಚಲಿತವಾಗಿರುವಂತಹ ಜನರೇಟಿವ್ ಎಐಗಳನ್ನು ಕೂಡ ಬಳಸಿ ಇವಾಗ ನಾವು ಏಜೆಂಟಿಕ್ ಎಐ ಮೂಲಕ ಆಟೋಮೆಟಿಕ್ ಆಗಿ ನಾವು ವೆದರ್ಗಳನ್ನು ಫೋರ್ಕಾಸ್ಟ್ ಮಾಡಬಹುದು. ಈ ತರ ಎಐ ಬಹಳಷ್ಟು ವ್ಯಾಪಕವಾಗಿ ಅಪ್ಲಿಕೇಶನ್ಸ್ ಇವಾಗ ಆಗಿವೆ.
1: ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ, ಈ ಬಗ್ಗೆ ಮಾತನಾಡಿದವರು ಧಾರವಾಡದ ಐ ಕೃಷಿ ಸಂಶೋಧನಾ ಕೇಂದ್ರದ ಸಂಚಾಲಕರು ಡಾಕ್ಟರ್ ಅಭಿಷೇಕ್ ಹುಕ್ಕೇರಿಕರ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಕೃಷಿಯಲ್ಲಿ ಕಂಪ್ಯೂಟರ್ ವಿಷನ್ ತಂತ್ರಜ್ಞಾನವನ್ನು ಯಾವ ದೇಶ ಪರಿಚಯಿಸಿತು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. ಕೆಎಲ್ಎಸ್ಇಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ಇಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 6:55 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಒಡಿಶಾ ಪಶ್ಚಿಮ ಬಂಗಯೋ ಪ್ರವಾಸೆ ಭವಿಷ್ಯತಿ. ಒಡಿಶಾಯಾ ಮಯೂರಭಂಜ ಮಂಡಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವರ್ಯಾಯಾ ಅಷ್ಟಷಷ್ಟಿತಮೆ ಜನ್ಮ ದಿವಸೋತ್ಸವೆ ಪ್ರಧಾನಮಂತ್ರಿ ತಯಾ ಸಹ ಪಹಾಡಪುರ ಗ್ರಾಮೆ ಸಮ್ಮಿಲಿತೋ ಭವಿಷ್ಯತಿ. ತದನಂತರಂ ತೌ ನೇತಾರೌ ಒಡಿಶಾ ರಾಜ್ಯೆ ಮೋಹನ ಚರಣ ಮಾಝಿ ಪ್ರಶಾಸನಸ್ಯ ವರ್ಷದ್ವಯಸ್ಯ ಕಾರ್ಯಕಾಲ ಪೂರ್ತ್ಯವಸರೆ ಏಕಾಂ ವಿಶಾಲ ಜನಸಭಾಂ ಸಂಬೋಧಯಿಷ್ಯತಃ. ಯತ್ರ ಹಿ 47,000 ಕೋಟಿತೋಪ್ಯಧಿಕ ರೂಪ್ಯಕಾಣಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶುಭಾರಂಭೋ ಭವಿಷ್ಯತಿ. ಪಶ್ಚಿಮಬಂಗೆ ಪ್ರಧಾನಮಂತ್ರಿ ಪಶ್ಚಿಮಬಂಗ ದಿವಸಾವಸರೆ ಭಾಗಂ ಗ್ರಹೀಷ್ಯತಿ. ಯತ್ರ ಹಿ ಅನೇಕಾಸಾಂ ಪ್ರಣಾಳೀನಾಂ ಶಿಲಾನ್ಯಾಸಂ ಉದ್ಘಾಟನಂ ಚ ವಿಧಾಸ್ಯತಿ. अस्मिन्नेव अवसरे प्रधानमंत्री पीएम कृषि सम्मान निधिं प्रसारयिष्यति येन देशस्य 9.44 कोटि कृषक

0: 02206.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
3: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
2: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30ರಿಂದ ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು,

0: ಆನೆ ಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶಿದೆ ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯೂ ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ್ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ 4:00 ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ

0: ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
0: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು, 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ.

0: ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ,
2: ಫ್ಲೆಕ್ಸ್ ಬ್ಯಾನರ್, ಯುವಿ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೆಂಟ್ ಪ್ರಿಂಟಿಂಗ್,
3: ಐಡಿ ಕಾರ್ಡ್, ಬ್ರೋಚರ್ಸ್, ಫೋಲ್ಡಿಂಗ್ ವರ್ಕ್, ಕರ್ವಿಂಗ್ ಡಿಸೈನ್ ವರ್ಕ್, ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್,
2: ಬ್ಯಾಕ್ಲೈನ್ ಪ್ರಿಂಟಿಂಗ್, ಎಲ್ಇಡಿ ಬೋರ್ಡ್ಸ್, ಗ್ಲಾಸ್ ಪ್ರಿಂಟಿಂಗ್.

0: ಅರ್ಕಲಿಕ್ ವರ್ಕ್, ಮೊಮೆಂಟೋಸ್,
1: ಸಮಾರಂಭಗಳಿಗೆ ಶಾಲು, ಮಾಲೆ, ಮಹಾರಾಜ ಟೋಪಿ, ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಇಂದೇ ಸಂಪರ್ಕಿಸಿ
0: ಪ್ರಿಂಟ್ ಪಾಯಿಂಟ್ ಕೋರ್ಟ್ ಸರ್ಕಲ್ ಧಾರವಾಡ, ಮೊಬೈಲ್
1: 9901625623
0: 8497818116.
2: ಆಲಯ ಗಣಿತ ಪ್ರಯೋಗಾಲಯ ಕೇಳ್ತಿರುವಂತಹ ನಮ್ಮೆಲ್ಲ ಕೇಳುಗರಿಗೂ ನಮಸ್ಕಾರ. ನಮ್ಮ ನಿತ್ಯ ಜೀವನದೊಳಗ ಗಣಿತ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತು. ಒಂದ್ ಅಂಗಡಿಗೆ ಹೋಗಿ ಸಾಮಾನ್ ತರಬೇಕು ಅಂದಾಗ ನಾವು ಕಡಿಗೆ ಲೆಕ್ಕ ಮಾಡಿ ಎಷ್ಟಾತ್ರಿ ಅಂತ ಕೇಳಿದಾಗ ಅವ್ರು ಒಂದ್ ಸಂಖ್ಯೆ ಹೇಳ್ತಾರ, ನಾವು ಎಣಿಸಿ ದುಡ್ಡು ಕೊಡ್ತೀವಿ. ಅಲ್ಲೂ ಕೂಡ ಒಂದು ವಾಸ್ತವ ಸಂಖ್ಯೆ, ರಿಯಲ್ ನಂಬರ್ ಬಂತು. ಅದೇ ರೀತಿ ಎಲ್ಲೋ ಒಂದು ಊರಿಗೆ ಹೋಗ್ಬೇಕು, ಎಷ್ಟು ಕಿಲೋಮೀಟರ್ ಅದ ಆ ಜಾಗ ಅಂತ ನಾವು ಕೇಳಿದಾಗ ಒಂದು ಉತ್ತರ ಕೊಡ್ತಾರ, 150-200 kilometers ರೀ ಅಂತ ಹೇಳಿ. ಅವಾಗ ಒಂದ್ ಸಂಖ್ಯೆ ಸಿಗ್ತದ ನಮಗ. ಈ ರೀತಿ ಅಂಕಿ ಸಂಖ್ಯೆಗಳು ನಮ್ಮ ಜೀವನದ ಬಹುಮುಖ್ಯ ಭಾಗ. ಬಹಳಷ್ಟು ಲೆಕ್ಕಾಚಾರಗಳು ನಾವು ಇಡೀ ದಿನ ಹಾಕ್ತಿರ್ತೀವಿ, ಮಾಡ್ತಿರ್ತೀವಿ. ಮಕ್ಕಳು ಕೂಡ ಗಣಿತವನ್ನ ಶಾಲೆಯಲ್ಲಿ ಕಲಿತಿರ್ತಾರೆ. ಅದರೊಳಗ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಅನ್ನೋದೊಂದು ವಿಷಯ. ಬಹಳಷ್ಟು ಮಕ್ಕಳು ಇದನ್ನ ಪ್ರಾಯೋಗಿಕವಾಗಿ ಯಾವ ರೀತಿ ಕಲಿಬಹುದು ಅನ್ನೋದರ ಬಗ್ಗೆ ಮಾಹಿತಿಗಳನ್ನ, ಜ್ಞಾನವನ್ನ ಕೊಡ್ಲಿಕ್ಕಾಗಿ ಇವತ್ತು ನಮ್ ಜೊತೆ ಇದ್ದಾರೆ. ವಿಜ್ಞಾನ ಪ್ರಾದೇಶಿಕ ಕೇಂದ್ರ ಧಾರವಾಡದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಹಾಗೂ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಛಬಿಯ ಶಿಕ್ಷಕರಾದ ಶ್ರೀಮತಿ ಕೀರ್ತಿ ನಾಗಾವಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಸರಿಗ, ಅಂಕಿ ಸಂಖ್ಯೆಗಳು ನಮ್ಮ ಜೀವನದ ಭಾಗ. ಈಗ ಮಕ್ಕಳಿಗೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಮೊದಲಿಗೆ ಪ್ರಶ್ನೆ ಬರುವುದು, ವಾಸ್ತವ ಸಂಖ್ಯೆಗಳು ಅಂದ್ರೇನು ಅನ್ನೋದು, ಮತ್ತ ಇನ್ನೊಂದು ಅದರ ಜೊತೆಗೆ ಅದರೊಳಗೆ ಎಷ್ಟು ವಿಧ ಅನ್ನೋದು, ಈ ಬಗ್ಗೆ ಮಾಹಿತಿ ಕೊಡ್ತೀರಿ?
3: ಹಾ ಮೇಡಮ್, ಈಗ ರಿಯಲ್ ನಂಬರ್ಸ್ ಅಂದ್ರೆ ನಾವು ವಾಸ್ತವ ಸಂಖ್ಯೆಗಳು ಅಂತೀವಿ. ಆದ್ರೆ ನಿತ್ಯ ಜೀವನದಲ್ಲಿ ಎಲ್ಲಾ ಸಂಖ್ಯೆಗಳನ್ನು ಬೇರೆ ಬೇರೆ ತೆರನಾಗಿ ನಾವು ಬಳಸ್ತಿರ್ತೀವಿ. ಅದರ ವಿಧಗಳಂದ್ರೆ ಪ್ರಥಮವಾಗಿ ರ್ಯಾಷನಲ್ ನಂಬರ್ಸ್ ಅಂತ ಬರ್ತವೆ. ರ್ಯಾಷನಲ್ ನಂಬರ್ ಅಂದ್ರೆ ಅದರಲ್ಲಿ ಭಿನ್ನರಾಶಿ ರೂಪದಲ್ಲಿರ್ತದ, ದಶಮಾಂಶ ರೂಪದಲ್ಲಿರ್ತದ, ಈ ತರನಾದ ಎಲ್ಲ ಅಂಕೆಗಳನ್ನ ನಾವು ಇಲ್ಲಿ ರ್ಯಾಷನಲ್ ನಂಬರ್, ದಶಮಾಂಶ 0.2, ಉದಾಹರಣೆಗೆ 0.012, 0.63, 5/3, ಈ ರೀತಿ ಎಲ್ಲ ರ್ಯಾಷನಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಇನ್ ಇಂಟೀಜರ್ಸ್, ಇಂಟೀಜರ್ಸ್ ಅಂದ್ರೆ ಅದು ವಾಸ್ತವ ಸಂಖ್ಯೆಯಲ್ಲಿ ಬರುವಂತಹದ್ದು. ಇದರಲ್ಲಿ ಇಂಟೀಜರ್ ಅಂತಂದ್ರೆ ಮಧ್ಯದಲ್ಲಿ 0 ಅಂತ ಇರ್ತದ, ಆ ಕಡೆ ಭಾಗದಲ್ಲಿ +1, +2, +3, +4 ಇರ್ತದ, ಈ ಕಡೆ 0 ಈ ಕಡೆ ಭಾಗದಲ್ಲಿ -1, -2, -3 ಇರ್ತದ. ಇವಕ್ಕೆಲ್ಲ ಇಂಟೀಜರ್ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಇನ್ನ ಇನ್ನೊಂದು ಹೆಜ್ಜೆ ಮುಂದೋಗಿ ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ ಅಂತ ಕರಿತೀವಿ. ಹೋಲ್ ನಂಬರ್ ಅಂದಾಗ ಸೊನ್ನೆಯನ್ನ ಮೊದಲು ನಾವು ಸೇರಿಸಬೇಕಾಗತ್ತೆ. 0, 1, 2, 3, 4, 5 ಇವಕ್ಕೆಲ್ಲ ಪೂರ್ಣ ಸಂಖ್ಯೆಗಳು ಅಂತ ನಾವು ಕರಿತೀವಿ. ಇನ್ನು ನ್ಯಾಚುರಲ್ ಸಂಖ್ಯೆಗಳಂತಂದ್ರೆ ಸೊನ್ನೆಯನ್ನು ಬಿಟ್ಟುಬಿಡೋದು, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. 1, 2, 3, 4, 5, 6 ಇವಕ್ಕೆಲ್ಲ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಂತೀವಿ. ಈ ರೀತಿ ಒಂದು ಇದು ಸಂಖ್ಯೆಯ ಒಂದು ಬೃಹತ್ ಒಂದು ಸಾಗರ ಅಂದ್ರೆ ಈ ಸಂಖ್ಯೆಯ ವಿಧ ವಿಧವಾದ ಇವುಗಳನ್ನ ನಾವು ಪೂರ್ಣವಾಗಿ ಒಂದು ಮಾದರಿ ರೂಪಕ್ಕೆ ನಾವು ತೋರಿಸ್ತೇವೆ. ಒಂದು ಮಾದರಿಯಲ್ಲಿ ಒಂದು ನಾವು ಗಣಿತ ಪ್ರಯೋಗಾಲಯದಲ್ಲಿ ಇದನ್ನು ಮಾದರಿಯನ್ನು ಮಾಡ್ತೇವೆ. ಮಾದರಿಯನ್ನು ಮಾಡಿದಾಗ ಆ ಮಾದರಿ ನೋಡಿದಾಗ ಈ ಪೂರ್ಣ ರಿಯಲ್ ನಂಬರ್ಸ್ ಅನ್ನು ಒಳಗೊಂಡಂತ ಒಂದು ಮಾದರಿ, ಅದರಲ್ಲಿ ನ್ಯಾಚುರಲ್ ನಂಬರ್ ಇರ್ತದ, ಹೋಲ್ ನಂಬರ್ ಸಂಖ್ಯೆಗಳಿರ್ತಾವ, ಇಂಟೀಜರ್ ಸಂಖ್ಯೆಗಳಿರ್ತಾವ, ರ್ಯಾಷನಲ್ ನಂಬರ್ ಸಂಖ್ಯೆಗಳಿರ್ತಾವ, ಇರ್ರ್ಯಾಷನಲ್ ನಂಬರ್ ಸಂಖ್ಯೆಗಳಿರ್ತಾವ. ಸೊ ಇವೆಲ್ಲವನ್ನು ಕೂಡಿದಾಗ ನಾವು ರಿಯಲ್ ನಂಬರ್ಸ್ ಅಂತೀವಿ. ಇದೊಂದು ಬೃಹತ್ ಒಂದು ಒಂದು ಗುಚ್ಛ, ಇದು ಸಂಖ್ಯೆಯಲ್ಲಿ ಒಂದು ಗುಚ್ಛ. ಅದಕ್ಕೆ ತನ್ನದೇ ಆದ ಒಂದು ವಿಧ ವಿಧವಾದ ಬೇರೆ ಬೇರೆ ತೆರನಾದ ವ್ಯಾಖ್ಯಾನಗಳನ್ನು ಕೊಡ್ತಾ ಅವುಗಳನ್ನ ಗುಂಪುಗಳನ್ನಾಗಿ ನಾವು ಮಾಡಿರ್ತೀವಿ.
2: ಸರಿ, ಇನ್ನೊಂದು ಭಾಗಲಬ್ಧ ಅಭಾಗಲಬ್ಧ ಅನ್ನುವಂತಹ ಸಂಖ್ಯೆಗಳ ಬಗ್ಗೆ ಕೂಡ ಮಕ್ಕಳು ಕಲಿತಾರೆ. ಈ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತೀರಿ? ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು ಅಂತ ಕೀರ್ತಿ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು.
4: ಇದರಲ್ಲಿ ಎರಡು ವಿಧ ಇದಾವ ಮ್ಯಾಮ್. ಸರ್, ಈಗ ಹೆಂಗ್ ಹೇಳಿದ್ರಲ್ಲ, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಅಂತಂದ ಹೇಳಿ, ಅದ್ರ ಜೊತೆ ಜೊತೆಗೆ ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳು ಕೂಡ ಬರ್ತವೆ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಈಗ ಮಕ್ಕಳಿಗೆ ಈಸಿಯಾಗಿ ಹೇಳಬೇಕು ಅಂತಂದ್ರೆ, ನನಗೆ ಯಾವ್ದು ಈಸಿ ಆಕೈತಿ ಅದು ಭಾಗಲಬ್ಧ, ನಂಗೊಂದ್ ಚೂರ್ ಕಷ್ಟ ಆಗತಿತ್ತಪ್ಪ ಅಂದ್ರೆ ಅಭಾಗಲಬ್ಧ. ಕಷ್ಟ ಅಂತಂದ್ ಕಷ್ಟ ಅಲ್ಲ, ಆ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ. ಭಾಗಲಬ್ಧ ಅಂದ್ರೆ ನಾವು ಆನ್ಸರ್ ಎಂಡ್ ಆಗುತ್ತೆ ಮೇಡಮ್ ಅಲ್ಲೇ, ಸೊ ಭಾಗಲಬ್ಧ. ಅಭಾಗಲಬ್ಧ ಎಂಡ್ ಆಗಿಲ್ಲ, ಕಂಟಿನ್ಯೂ ಆಗ್ತಾ ಹೋಗ್ತದ ಆನ್ಸರ್. ಎಕ್ಸಾಂಪಲ್, ಭಾಗಲಬ್ಧಕ್ಕೆ 2, -2, -4, 10 ಅಥವಾ 1/2, 0.5, 2.5 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಅದೇ ಅಭಾಗಲಬ್ಧಕ್ಕೆ ಹೋದ್ರಿ ಅಂತಂದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಅಂದ್ರೆ ಪೈ ಬೆಲೆ ಅಂತೂ ನಮ್ಗೆ ಗೊತ್ತು, ಇಡೀ ರೂಮ್ ತಂಬ ಬರೆದ್ರು ಅದ್ರ ಸಂಖ್ಯೆ ಎಂಡ್ ಆಗಂಗಿಲ್ಲ, ಸೊ ಅದು ಕೂಡ ಅಭಾಗಲಬ್ಧ ಸಂಖ್ಯೆ. ದೆನ್ √2 ಕೂಡ ಎಂಡ್ ಆಗಂಗಿಲ್ಲ, ಆ √2 value, √3, √2 ಯಾವ ಆನ್ಸರ್ಸ್ ಬರ್ತಾವಲ್ಲ ಅವೆಲ್ಲಾನು ಅಭಾಗಲಬ್ಧ ಸಂಖ್ಯೆ. ಸೊ ಈ ತರ ಎಲ್ಲ ನಾವು ಬೈಫ್ರಿಕೇಟ್ ಮಾಡ್ತಾ ಹೋದಂಗೆ ನಮಗ್ ಸಂಖ್ಯೆಗಳಲ್ಲಿ

0: ಅಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಬರುತ್ತವೆ. ಇವೆರಡು ಸೇರಿಸಿದ್ರೆ ಸಂಖ್ಯೆಗಳಂತ ಹೇಳ್ಬೋದು ಮ್ಯಾಮ್.
1: ನೀವು ಈ ಕ್ಲಾಸ್ ರೂಮ್ ನಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಹೇಳ್ತೀರಿ, ಮಕ್ಕಳಿಗೆ ವಿಷಯಗಳು ಸರಳವಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ನೀವು ಅವರಿಗೆ ಆಟಗಳ ಮೂಲಕ ಕಲಿಸ್ತೀರಿ, ಉದಾಹರಣೆಗಳನ್ನ ಕೊಡ್ತೀರಿ. ಆ ರೀತಿ ಪಾಲಕರು ಕೂಡ ಮನೆಯಲ್ಲಿ ಹೇಳ್ಕೊಡ್ಬೇಕು ಕೇಳ್ತಾ ಇರುವಂತವರು ಅಂತ ಹೇಳಿದ್ರೆ ಅವರಿಗೆ ನೀವು ಕೆಲವು ಕಿವಿಮಾತು ಮಾದರಿಯನ್ನ ಇಲ್ಲಿ ತಿಳಿಸ್ಕೊಡ್ತೀರಿ?
0: ಡೆಫಿನೆಟ್ಲಿ ಮ್ಯಾಮ್. ಇಲ್ಲಿ ಲೋವರ್ ಕ್ಲಾಸಸ್ ಅಲ್ಲಿ ಅಂತ ಅನ್ಕೊಂಡ್ರು ಮೊದಲು ಅವ್ರಿಗೆ ಬೇಸಿಕ್ ಆಗಿ ಬರ್ಬೇಕಾಗಿರೋದು ಸಂಖ್ಯಾರೇಖೆ. ಆ ಸಂಖ್ಯಾರೇಖೆ ವಾಸ್ತವ ಸಂಖ್ಯೆಗಳ ಮೇಲೆನೆ ಅವಲಂಬಿತವಾಗಿದೆ. ಸಂಖ್ಯಾರಕ್ಕೆ ಹೇಳ್ಬೇಕಂದ್ರೆ ಮಕ್ಕಳಲ್ಲಿ ಕನ್ಫ್ಯೂಸ್ ಆಗೋದು, ಇಂಟಿಜರ್ ಮೈನಸ್ ವ್ಯಾಲ್ಯೂಸ್ ಎಲ್ಲಿ ಬರ್ತಾವು, ಪ್ಲಸ್ ವ್ಯಾಲ್ಯೂಸ್ ಎಲ್ಲಿ ಬರ್ತಾವ, ಅಂದ್ರೆ ಋಣಾತ್ಮಕ ಸಂಖ್ಯೆಗಳು ಎಲ್ಲಿ ಬರ್ತಾವು, ಧನಾತ್ಮಕ ಸಂಖ್ಯೆಗಳು ಎಲ್ಲಿ ಬರ್ತಾವ ಅಂತಂದ ಹೇಳಿ. ಸೊ ಮಕ್ಳು ಯೂಶಲಿ ಏನ್ ಮಾಡ್ಬಿಡ್ತಾರೆ, ಧನಾತ್ಮಕ ಎಲ್ಲಿ ಬೇಕಾದ್ರೆ, ಎಡಕ್ಕಾದ್ರೆ ಎಡ, ಬಲಕ್ಕಾದ್ರೆ ಬಲ, ತಮ್ಗೆ ಎಲ್ಲಿ ಕಂಫರ್ಟಬಲ್ ಇರ್ತದೆ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಕಂಪಲ್ಸರಿಲಿ ಏನ್ ತಿಳ್ಕೊಬೇಕಂತಂದ್ರೆ ಸಂಖ್ಯಾರಕ್ಕೆ ಅಂದಾಗ ಒಂದು ದೊಡ್ಡ ಲೈನು, ಆ ಲೈನ್ನ ಮಧ್ಯ ಸೊನ್ನೆ ಬರಬೇಕು, ಸೊನ್ನೆಯ ಎಡಭಾಗದಲ್ಲಿ ಋಣಾತ್ಮಕ ಸಂಖ್ಯೆ ಅಂದ್ರೆ ನೆಗೆಟಿವ್ ನಂಬರ್ಸ್ ಬರಬೇಕು, ಸೊನ್ನೆಯ ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳು ಬರಬೇಕು. ಇದಂತೂ ನಮ್ಗೆ ಗೊತ್ತಿದೆ. ಇದಾದ್ಮೇಲೆ ಇದನ್ನ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಸ್ಟೂಡೆಂಟ್ಸ್ ಗೆ ಹೆಂಗ್ ಮಾಡ್ತೀವಿ, ಇದನ್ನ ಯಾವ ರೀತಿ ಆಕ್ಟಿವಿಟಿ ಮೂಲಕ ಮಾಡಬೇಕು ಅಂತಂದ್ರೆ ಒಂದೊಂದಿಷ್ಟು ನಂಬರ್ಸ್ ಕೊಡೋದು, ಫ್ಲಾಶ್ ಕಾರ್ಡ್ಸ್ ರೀತಿ ಒಂದಿಷ್ಟು ನಂಬರ್ಸ್ ಕೊಟ್ಬಿಟ್ಟು ಒಂದು ಅದರಲ್ಲಿ ಒಂದಿಷ್ಟು ಮೈನಸ್ ಸಂಖ್ಯೆಗಳನ್ನ, ಒಂದಿಷ್ಟು ಪ್ಲಸ್ ಸಂಖ್ಯೆಗಳನ್ನ, ಒಂದು ಜೀರೋ ಅಂತ ಬರೆದು ನಾವು ಚಿಟ್ಸ್ ಹಾಕ್ಬೇಕು ಮೇಡಮ್. ಚಿಟ್ಸ್ ಹಾಕ್ಬಿಟ್ಟಾಗ ಒಂದೊಂದ ಮಗು ತಗೊಂಡು ಅಲ್ಲಿ ಲೀಡರ್ಸ್ ಮಾಡಿರ್ತೀವಿ. ಋಣಾತ್ಮಕ ಸಂಖ್ಯೆಗಳಿಗೆ ಒಬ್ಬ ಲೀಡರ್ ಎಡಗಡೆ ಭಾಗದಲ್ಲಿ ನಿಂತಿರ್ತಾನೆ, ಮಧ್ಯದಲ್ಲಿ ಸೊನ್ನೆ, ಬಲಗಡೆ ಧನಾತ್ಮಕ ಲೀಡರ್ ನಿಂತಿರ್ತಾನೆ. ಆ ಒಂದ್ ಚಿಟ್ಟು ತಗೊಂಡು ಮೈನಸ್ ಇದ್ರೆ ಮಗು ಎಡಗಡೆ ಹೋಗ್ಬೇಕು. ಸೊ ಅದಕ್ಕೆ ಮಂದಟ್ ಆಗೋ ತನಕ ಈ ಚಟುವಟಿಕೆ ಮಾಡಿಸ್ತಾ ಹೋದ್ರೆ ಸಂಖ್ಯಾರೇಖೆ ಈಸಿ ಆಗ್ತಿತ್ತು ಮ್ಯಾಮ್. ಯಾವಾಗ ಸಂಖ್ಯಾರೇಖೆ ಈಸಿ ಆಗ್ತಿತ್ತಲ್ಲ ಅವಾಗ ನಾವು ಇಂಟಿಜರ್ ಬೋರ್ಡ್ ನ ತೋರಿಸ್ಬೇಕು. ಇದು ಮಾಡೆಲ್ ಇದೆ. ಆ ಇಂಟಿಜರ್ ಬೋರ್ಡ್ ತೋರಿಸ್ಬಿಟ್ಟು ಓಕೆ ನಾವು ಇಷ್ಟೊತ್ತನ ಆಕ್ಟಿವಿಟಿ ಮಾಡಿದ್ ಯಾವ್ದಪ್ಪ ಅಂತಂದ್ರೆ ಇಂಟಿಜರ್ ಬೋರ್ಡ್ ಆಕ್ಟಿವಿಟಿ. ಇಂಟಿಜರ್ ಬೋರ್ಡ್ ಆಕ್ಟಿವಿಟಿಯ ಮೂಲಕ ಅವರು ಋಣಾತ್ಮಕ ಸಂಖ್ಯೆಗಳು ಎಡಭಾಗದಲ್ಲೇ ಬರುತ್ತವೆ, ಧನಾತ್ಮಕ ಸಂಖ್ಯೆಗಳು ಬಲಭಾಗದಲ್ಲೇ ಬರುತ್ತವೆ, ಸೊನ್ನೆ ಮಧ್ಯದಲ್ಲಿ ಇರುತ್ತೆ, ಸೊನ್ನೆಗೆ ಯಾವುದೇ ರೀತಿಯ ಚಿಹ್ನೆ ಇಲ್ಲ ಅನ್ನೋದು ಅವರು ಅರ್ಥ ಮಾಡ್ಕೋತಾರೆ. ಇದು ಒಂದ್ ರೀತಿ ಆಕ್ಟಿವಿಟಿ.
1: ಅಂದ್ರೆ ಸೊನ್ನೆ ಮಧ್ಯಭಾಗದಲ್ಲಿ ಇದ್ದು ಎಡಭಾಗದಲ್ಲಿ ಋಣಾತ್ಮಕ ಸಂಖ್ಯೆಗಳು, ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳು ಕೊಟ್ಟಾಗ ಸಂಖ್ಯಾ ರೇಖೆಯ ಪರಿಕಲ್ಪನೆಯನ್ನ ಮಕ್ಕಳಿಗೆ ನೀವು ಕೊಡ್ತೀರಿ, ಅದನ್ನ ಆಟದ ಮೂಲಕ ಪಾಲಕರಾಗ್ಲಿ ಶಿಕ್ಷಕರಾಗ್ಲಿ ಹೇಳ್ಕೊಡ್ಬಹುದು. ಸರಿನ, ಭಿನ್ನ ರಾಶಿಗಳ ಪರಿಕಲ್ಪನೆಯನ್ನ ಮಕ್ಕಳಿಗೆ ಮಾಡಿಸೋದು ಶಿಕ್ಷಕರಿಗೆ ಪಾಲಕರಿಗೆ ಕಠಿಣ ಆಗ್ತದೆ. ಈಗ ಮಕ್ಕಳಿಗೆ ಭಿನ್ನ ರಾಶಿಗಳ ಬಗ್ಗೆ ಸರಳವಾಗಿ ಯಾವ ರೀತಿ ಹೇಳ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ?
2: ಭಿನ್ನ ರಾಶಿಗಳನ್ನ ನಾವು ಒಂದು ಮಾದರಿ ಮೂಲಕ ನಾವು ತೋರಿಸಬಹುದು. ಭಿನ್ನ ರಾಶಿ ಅವುಗಳನ್ನ ಇಕ್ವಾಲೆಂಟ್ ಫ್ರಾಕ್ಷನ್ ಅಂತ ನಾವು ಕರಿತೀವಿ. ಒಂದು ಇಕ್ವಾಲೆಂಟ್ ಫ್ರಾಕ್ಷನ್ ಅದು ಮಾದರಿ ಮೂಲಕ ಈಗ ನಾವು ಅವುಗಳನ್ನ ಒಂದನ್ನೋದನ್ನ ಮೇಲೆ ತೋರಿಸಿ ಒಂದನ್ನ ಸಮನಾಗಿ ಎರಡು ಭಾಗ ಮಾಡಿದಾಗ ಒಂದೆರಡಂಶ ಬರ್ತದೆ. ಅವೆರಡನ್ನು ಕುಡಿಸಿದಾಗ ಮತ್ತೆ ಒಂದು ಬರ್ತದೆ. ಒಂದನ್ನು ಸಮನಾದ ಮೂರು ಭಾಗಗಳಾಗಿ ಮಾಡಿದಾಗ ಒನ್ ಅಪಾನ್ ತ್ರೀ ಬರ್ತದೆ. ಮೂರನ್ನು ಕುಡಿಸಿದಾಗ ಮತ್ತೆ ಒಂದು ಬರ್ತದೆ. ಒಂದನ್ನು ನಾಲ್ಕು ಸಮನಾಗಿ ಭಾಗಗಳಾಗಿ ಮಾಡಿದಾಗ ಒಂದ್ ನಾಲ್ಕು ಅಂಶ ಬರ್ತದೆ. ಹಾಗೆ ಒಂದನ್ನು ಡಿವೈಡ್ ಮಾಡ್ತಾ ಅವನ್ನ ಬಡಿತಾ ಹೋದಾಗ ಇಲ್ಲಿ ಕೂಡಿಸುವ ಒಂದು ಕಲ್ಪನೆ, ಭಿನ್ನ ರಾಶಿಗಳು ಕೂಡಿಸುವ ಕಲ್ಪನೆ ಒಂದು ಕಡೆ ಆದ್ರೆ ಅವುಗಳನ್ನ ಒಂದೆರಡಂಶಕ್ಕೆ ಒಂದ್ ಮೂರಂಶಕ್ಕೆ ತಾಳೆಯನ್ನ ಮಾಡೋದು. ಯಾವ್ದು ಮೌಲ್ಯ ಕಡಿಮೆ, ಯಾವ್ದು ಹೆಚ್ಚು? 1.5 ಇದ್ದ ಮೌಲ್ಯ ಸಣ್ಣದು, 1.2 ಮೌಲ್ಯ ಹೆಚ್ಚು. ಇಲ್ಲಿ ನೀವು ಹೇಳುವಂತ ಪ್ರಶ್ನೆ ಬಹಳ ಉತ್ತಮ ಒಂದು ಮಾದರಿ ಮತ್ತು ತಿಳ್ಕೊಬೇಕಾದ ಅಂಶ ಭಿನ್ನ ರಾಶಿಯ ಪರಿಕಲ್ಪನೆಯಲ್ಲಿ. ಈ ಮಾದರಿ ಈ ಒಂದು ರಿಯಲ್ ವಾಸ್ತವ ಸಂಖ್ಯೆಯಲ್ಲಿ ಒಂದು ಬಹಳ ಬ್ಯೂಟಿಫುಲ್ ಮಾದರಿಯನ್ನಾಗಿ ರೂಪಿಸಬಹುದು ಮತ್ತು ಇದು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ 5ನೇ ವರ್ಗದಲ್ಲಿ ಕಲಿಸಲಿಕ್ಕೆ ಒಂದು ಉತ್ತಮ ಮಾದರಿಯಾಗಿ ರೂಪುಗೊಳ್ಳುತ್ತದೆ. ಇದನ್ನು ಯಾವುದೇ ಬೇಕಾದ ಮೆಟೀರಿಯಲ್ ಇಂದ ಮಾಡಿಸಬಹುದು. ಸ್ಟ್ರಾಗಳನ್ನು ಹಾಕಿ ಮಾಡಿಸಬಹುದು, ಬಿದಿರಿನ ಕಡ್ಡಿ ಹಾಕಿ ಮಾಡಿಸಬಹುದು. ಯಾವುದೇ ಮೆಟೀರಿಯಲ್ ಇಂದ ಶಿಕ್ಷಕರು ಅಲ್ಲಿಂದಲ್ಲೇ ವರ್ಗ ಕೋಣೆಯಲ್ಲಿ ಚಾಕ್ ಪೀಸ್ ಬೋರ್ಡ್ನಿಂದ ಕಲಿಸುವ ಬದಲಾಗಿ ಹಾಳೆಗಳ ಮುಖಾಂತರ ಚಟುವಟಿಕೆಯನ್ನು ಮಾಡಿ ಕಲಿಸುವುದರಿಂದ ಬಹಳಷ್ಟು ದಿನಗಳವರೆಗೆ ನೆನಪುಳಿಯುವಂತಹದ್ದು ಆಲಯ ಗಣಿತ ಪ್ರಯೋಗಾಲಯದ ಪ್ರಮುಖ ಉದ್ದೇಶ. ಮತ್ತು ಅದೇ ರೀತಿ ಅವರು ಬೋಧನೆ ಮಾಡುವುದರಿಂದ ಪರಿಣಾಮಕಾರಿ ಬೋಧನೆ ಆಗಬಹುದು ಅಂತ ನಾ ಈ ಸಂದರ್ಭದಲ್ಲಿ.
1: ಕೀರ್ತಿ ಅವರ, ನೀವು ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡ್ತಾ ಇರ್ತೀರಿ, ನೀವು ಪ್ರಾಯೋಗಿಕವಾಗಿ ವಾಸ್ತವ ಸಂಖ್ಯೆಗಳ ಕುರಿತಾಗಿ ಪರಿಕಲ್ಪನೆಗಳು ಮಕ್ಕಳಿಗೆ ಮನದಟ್ಟಾಗ್ಲಿ ಅನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಆಟಗಳನ್ನ ಆಡಿಸ್ತೀರಿ? ಈಗ ಭಿನ್ನ ರಾಶಿ ಅಂತ ಹೇಳಿದಾಗ ಈ ಭಾಗ ಮಾಡುವ ಕುಡಿಸುವ ಸರ್ ಹೇಳದಂಗ ಪರಿಕಲ್ಪನೆ ಮೂಡಿಸೋದಕ್ಕ ಒಂದು ರೊಟ್ಟಿಯನ್ನ ನೀವು ಭಾಗ ಮಾಡಿನೂ ತೋರಿಸಬಹುದು, ಒಂದು ಪೇಪರ್ ಕಟ್ ಮಾಡಿ ಅದನ್ನು ತೋರಿಸಬಹುದು. ಅದನ್ನ ಕೇಳ್ತಿರುವಂತಹ ಪಾಲಕರಿಗೆ ಮಕ್ಕಳಿಗೆ ಸಣ್ಣ ಕ್ಲಾಸ್ನವರಿಗೆ ಹೇಳ್ಕೊಡೋದಕ್ಕೆ ಮಾರ್ಗದರ್ಶನ ಕೊಡ್ತೀರಿ, ಯಾವ ರೀತಿ ಏನ್ ಮಾಡಬಹುದು ಅಂತ?
0: ಈಗ ಸರ್ ಹೇಳೋ ಪ್ರಕಾರ ಪೇಪರ್ ಅಥವಾ ರೊಟ್ಟಿದ್ ಹೇಳಿದ್ರಿ ಮೇಡಮ್, ಇದಕ್ಕಂತರ ನಮ್ಮ ಹತ್ರ ಒಂದು ಗಣಿತ ಕಿಟ್ ಅಂತ ಹೇಳಿ ಒಂದ್ ಆಲ್ರೆಡಿ ಒಂದ್ ಇದಿದೆ, ಮಾಡೆಲ್ಸ್ ಎಲ್ಲಾ ಹಾಕ್ಬಿಟ್ಟು ಗೌರ್ಮೆಂಟ್ ಇಂದನ ಬಂದಿದೆ ಒಂದು ಮ್ಯಾಥ್ಸ್ ಕಿಟ್ ಇದೆ. ಅದ್ರಲ್ಲಿ ನಾವು ಈ ಭಿನ್ನರಾಶಿನ ಪರಿಕಲ್ಪನೆಯನ್ನ ಸುಲಭವಾಗಿ ತಿಳಿಸ್ಬೇಕಂತ ಹೇಳಿನ ಒಂದು ಸ್ಟ್ರಿಪ್ಸ್ ಎಲ್ಲ ಇದಾವ. ಆ ಸ್ಟ್ರಿಪ್ಸ್ ಹೇಗಿದೆ ಅಂದ್ರೆ ಮ್ಯಾಮ್, ನೀರಲ್ಲಿ ಅದ್ದು ಬಿಟ್ಟು ಹಿಂಗ್ ಅಂಟಿಸ್ಬಿಟ್ರೆ ಬೋರ್ಡ್ಗೆ ಅಂಟ್ಕೊಂಡ್ಬಿಡುತ್ತೆ. ಆ ಸ್ಟ್ರಿಪ್ಸ್ ಹಂಗಿದೆ.

0: ಅದರಲ್ಲಿ ಒಂದು ಫುಲ್ ಒಂದು ಅಂದ್ರೆ ಒಂದ್ರ ಭಾಗ, ಒಂದು ಮೀಟರ್ ಟೈಪ್ ಇಷ್ಟು. ಅದರಲ್ಲಿ ಭಾಗಗಳನ್ನ ಮಾಡಿದಾಗ ಒಂದು ಬೈ ಎರಡು ಅಂದ್ರೆ ಎರಡು ಭಾಗ ಅಂದ್ರೆ ಎರಡು ಸ್ಟ್ರಿಪ್ಸ್ ಇದಾವ. ಒಂದು ಬೈ ಮೂರು ಅಂದ್ರೆ ಮೂರು ಸ್ಟ್ರಿಪ್ಸ್, ಒಂದು ಬೈ ನಾಲ್ಕು ಅಂದ್ರೆ ನಾಲ್ಕು ಸ್ಟ್ರಿಪ್ಸ್, ಹಿಂಗಿದೆ. ಇದು ಒಂದಿಷ್ಟು. ಇನ್ನೊಂದಿಷ್ಟು ಸರ್ಕಲ್ ವೃತ್ತಗಳ ಮೇಲೆ ಆ ನಾಲ್ಕು ಭಾಗಗಳನ್ನ ಮಾಡಿದಂತಹ ಒಂದಿಷ್ಟು ಭಾಗಗಳು. ಇವೆಲ್ಲಾನು ನೀರಲ್ಲಿ ಅದ್ದುಬಿಟ್ಟು ಬೋರ್ಡ್ ಮೇಲೆ ಅಂಟಿಸಬಹುದು. ಸೊ ಇವನ್ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ನೀರ್ ಹಾಕ್ಬಿಟ್ಟು ಅಂಟಿಸ್ಲಿಕ್ಕೆ ಹೇಳ್ತೀವಿ. ಒಂದ್ ಎಕ್ಸಾಂಪಲ್ ಕೊಡೋದು ಅವ್ರಿಗೆ, ಒಂದು ಬೈ ಎರಡು, ಒಂದು ಬೈ ಮೂರು, ಇದರಲ್ಲಿ ಸಣ್ಣದ ಯಾವ್ದು ದೊಡ್ಡದ ಯಾವ್ದು ಅಂತ ಹೇಳ್ಬೇಕು ಮಗು. ಅವಾಗ ಆ ಮಗು ಏನ್ ಮಾಡುತ್ತೆ, ಬಂದ್ಬಿಟ್ಟು ಒನ್ ಬೈ ಟೂದ್ ಒಂದ್ ಸ್ಟ್ರಿಪ್ ತಗೊಂಡಿರುತ್ತೆ, ಅದನ್ನ ಅಂಟಿಸ್ತಿತ್ತು ಮ್ಯಾಮ್ ಬೋರ್ಡ್ ಮೇಲೆ. ಒನ್ ಬೈ ತ್ರೀದ್ ಒಂದ್ ಸ್ಟ್ರಿಪ್ ತಗೋತಿ, ಅದನ್ನು ಅಂಟಿಸುತ್ತೆ. ಸೊ ಅದು ಸೈಜ್ ಮೇಲೆ ಗೊತ್ತಾಗ್ತಿತ್ತು, ಓಕೆ ಇದು ಯಾವ್ದು ಸಣ್ಣದು ಯಾವ್ದು ದೊಡ್ಡದು ಅಂತಂದ ಹೇಳಿ. ಅವಾಗ ಮಗು ಒಂದು ಬೈ ಎರಡು, ಒಂದು ಬೈ ಮೂರಕ್ಕಿನ ದೊಡ್ಡದು ಅಂತಂದ ಹೇಳಿ ಗೊತ್ತಾಗುತ್ತೆ. ಸೊ ದೊಡ್ಡದು ಅನ್ನೋ ಸಿಂಬಾಲ್ ಬರೆಯುತ್ತೆ. ಇದು ಭಿನ್ನರಾಶಿ, ಒಂದು ಪರಿಕಲ್ಪನೆ. ನೆಕ್ಸ್ಟ್ ಸರ್ಕಲ್ ತಗೊಂಡ ಮೇಲೆ ಸರ್ಕಲ್ ಹಚ್ಚಿದಾಗ ನಾಲ್ಕು ಪಾರ್ಟ್ಸ್ ಅನ್ನ ತಗೊಂಡು ನಾಲ್ಕು ಪಾರ್ಟ್ಸ್ ಹಚ್ಚಿದ್ರೆ ಒಂದ್ ಸರ್ಕಲ್ ಆಯ್ತು, ಒಂದು ವೃತ್ತ ಆಯ್ತು. ಅದನ್ನ ಸಪರೇಟ್ ಸಪರೇಟ್ ತೆಗೆದು ನಾ ಬೇರೆ ಇಡ್ತೇನೆ, ಓಕೆ ಈಗ ಎಷ್ಟು ಉಳಿದ್ವ, ನಾ ಒಂದ್ ತೆಗ್ದಿದ್ದೇನೆ, ಈಗ ಉಳಿದಿದ್ದೆಷ್ಟು ಮೂರು ಉಳಿದಿದ್ದಾವೆ. ಸೊ ಈಗ ನಾ ಬರೆಯುವುದು ಹೆಂಗೆ ಅದನ್ನ ಅಂತಂದ್ರೆ, ಮೊದಲಿದ್ದು ನಾಲ್ಕು ಭಾಗಗಳು ನಾ ಒಂದ್ ರಿಮೂವ್ ಮಾಡಿದ್ದೇನೆ. ಸೊ ಅದನ್ನ ಭಿನ್ನ ರಾಶಿ ಒಳಗೆ ಬರೀಬೇಕಂದ್ರೆ ಒಂದು ಬೈ ನಾಲ್ಕು. ಸೊ ಎಲ್ಲಾ ಸ್ಟ್ರಿಪ್ಸ್ ತಗೊಂಡು ಮಾಡಬಹುದು ಅಥವಾ ಮಾಡೆಲ್ಸ್ ತಗೊಂಡು ಮಾಡಬಹುದು ಮ್ಯಾಮ್.
1: ಇದನ್ನ ಒಂದು ಸಾರಿ ನೋಡ್ಕೊಂಡ್ರ ಪಾಲಕರು ಪ್ರಾಯೋಗಿಕವಾಗಿ ಮನೆಯಲ್ಲಿ ಹೇಳ್ಕೊಡ್ಬಹುದು.
0: ಊಟ ಮಾಡ್ತಾ ಮಾಡ್ತಾನೆ ರೊಟ್ಟಿಯಲ್ಲಿ ನೀವ್ ಹೇಳೋ ರೀತಿ, ಊಟ ಮಾಡ್ತಾನೆ ಒಂದ್ ರೊಟ್ಟಿ ಅರ್ಧ ಭಾಗ ಮಾಡಿ ಭಿನ್ನರಾಶಿ ಹೇಳ್ಕೊಡ್ಬಹುದು.
1: ಇದು ಒನ್ ಬೈ ಟೂ ಅಂತ ಹೇಳ್ಬಹುದು,
0: ಒನ್ ಬೈ ಟೂ
1: ತುಕಡಿ ಮಾಡಿ ಒನ್ ಬೈ ಫೋರ್
0: ಅಂತ ಹೇಳ್ಬಹುದು, ಎಂಟು ತುಕಡಿ ಮಾಡಿ ಸಣ್ಣ ಮಕ್ಕಳಿದ್ರೆ ಒನ್ ಬೈ ಏಟ್ ಅಂತ ಹೇಳ್ಬಹುದು, ಎರಡ್ ರೊಟ್ಟಿ ಇದ್ರೆ ಎರಡ್ ರೊಟ್ಟಿ ಒಳಗೂ ಭಾಗ ಮಾಡಿ ಹೇಳ್ಬಹುದು ಅವರು. ಸೊ ಈ ರೀತಿನೂ ಸುಲಭವಾಗಿ ಕಲಿಸ್ಕೊಡ್ಬಹುದು.
2: ಪೂರ್ಣ ಭಾಗದಲ್ಲಿ ಎಂಟು ಸಮನಾದ ಭಾಗಗಳನ್ನ ಮಾಡಿದಾಗ ಒಂದ್ ಎಂಟು ಅಂಶ. ಒಂದು ಅನ್ನೋದು ಪೂರ್ಣ ಭಾಗ, ಎಂಟು ಅನ್ನೋದು ಒಂದರಲ್ಲಿ ಎಂಟು ಸಮನಾದ ಭಾಗಗಳನ್ನ ಮಾಡುವಂತದ್ದು.
1: ಒಳ್ಳೇದು ಸರ್. ಸರ್, ಈಗ ನಮ್ಮ ನಿತ್ಯ ಜೀವನದಲ್ಲಿ ಈ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅನ್ನ ಯಾವ ರೀತಿ ನಾವು ಜೀವನದೊಳಗೆ ಅಳವಡಿಸ್ಕೊಳ್ತೀವಿ ಅನ್ನೋದನ್ನ ಉದಾಹರಣೆಗಳ ಮೂಲಕ ನೀವು ತಿಳಿಸ್ಬೇಕು.
2: ಹಾ ಮೇಡಮ್, ಈಗ ನಿತ್ಯ ಜೀವನದಲ್ಲಿ ಪ್ರತಿ ಗಣಿತದಲ್ಲಿ ಯಾವುದೇ ಒಂದು ಅಧ್ಯಯನ ನಿತ್ಯ ಜೀವನದಲ್ಲಿ ಬಳಸುವಂತ ನಾವು ವರ್ಗ ಕೋಣೆಯಲ್ಲಿ ಕಲಿಸಿದಾಗ ಮಾತ್ರ ಪರಿಪೂರ್ಣ. ಈಗ ನಾವು ಹಿಂದೆ ಸಂಖ್ಯಾಯುತ ಆಗಿರ್ಬೋದು, ತ್ರಿಕೋಣ ಮಿತಿ ಆಗಿರ್ಬೋದು, ಯಾವುದೇ ಆ ಕಲಿಸುವಿಕೆಯಿಂದ ನಿತ್ಯ ಜೀವನದ ಅಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಅದರಂತೆ ಈ ಸಂಖ್ಯೆಗಳನ್ನ ನಾವು ಕೌಂಟಿಂಗ್ ಎಣಿಸೋದು, ಮೇಜರಿಂಗ್ ಅಳೆಯೋದು ಮತ್ತು ಸಾಲ್ವಿಂಗ್ ಬಿಡಿಸೋದು, ಈ ರೀತಿಯಲ್ಲಿ ಸಂಖ್ಯೆಗಳನ್ನ ನಾವು ಬಳಸ್ತೇವೆ. ಅದರಲ್ಲಿ ಪ್ರಪ್ರಥಮವಾಗಿ ಮೇಜರ್ಮೆಂಟ್ ಮಾಡೋದ್ರಲ್ಲಿ ಅಂದ್ರೆ ಲೆಂತ್ ಮತ್ತು ಡಿಸ್ಟೆನ್ಸ್ ಕಂಡುಹಿಡಿಯುವಲ್ಲಿ ನಾವು ಸಂಖ್ಯೆಗಳನ್ನು ಬಳಸ್ತೀವಿ. ಏರಿಯಾ ಅಂಡ್ ವಾಲ್ಯೂಮ್ ಕ್ಯಾಲ್ಕುಲೇಷನ್ ನಲ್ಲಿ ಅಂದ್ರೆ ಅವುಗಳಿಂದ ಏರಿಯಾ ಮತ್ತು ಅದರ ಒಂದು ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಕೂಡ ನಾವು ಸಂಖ್ಯೆಗಳನ್ನು ಬಳಸ್ತೀವಿ. ಟೈಮ್ ಮೇಜರ್ಮೆಂಟ್ ಅಂದ್ರೆ ಎಷ್ಟು ಗಂಟೆ ಆಯಿತು, ಅವುಗಳ ಕನ್ವರ್ಸೇಷನ್ ಆಗಿರಬಹುದು, ಅವರ್ಸ್ ಮತ್ತು ಮಿನಿಟ್ಸ್ ಸೆಕೆಂಡ್ಸ್ ನಲ್ಲಿ ಮಾಡಲಿಕ್ಕೆ ಇಲ್ಲೆಲ್ಲ ಸಂಖ್ಯೆಗಳ ಬಳಕೆ ಪರಿಣಾಮಕಾರಿಯಾಗಿ ಆಗ್ತದೆ. ಇನ್ನು ಟೆಂಪರೇಚರ್ ಮೇಜರ್ಮೆಂಟ್ ನಲ್ಲಿ ಸೆಲ್ಸಿಯಸ್, ಫ್ಯಾರನ್ಹೀಟ್, ಎಷ್ಟು ಫ್ಯಾರನ್ಹೀಟ್ ಆಯ್ತು ಅಂತೀವಿ, 90 ಫ್ಯಾರನ್ಹೀಟ್, ಹಿಂಗ್ ಸಂಖ್ಯೆಗಳನ್ನು ಅಲ್ಲಿ ಪರಿಣಾಮಕಾರಿಯಾಗಿ ಬಳಸ್ತೇವೆ. ಇನ್ನು ಫೈನಾನ್ಸ್ ನಲ್ಲಿ ಮನಿ ವಿಷಯದಲ್ಲಿ ಇಂಟ್ರೆಸ್ಟ್ ಮತ್ತು ರೇಟ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಲ್ಲಿ, ಪ್ರಾಫಿಟ್ ಲಾಸ್ ಗಳನ್ನು ಮಾಡುವಲ್ಲಿ ಬಳಸ್ತೇವೆ, ಮತ್ತು ಸ್ಟಾಕ್ ಮಾರ್ಕೆಟ್ ಅನಲೈಸಿಸ್ ಮಾಡುವಲ್ಲಿ, ಮತ್ತು ಮೆಡಿಕಲ್ ಅಪ್ಲಿಕೇಶನ್ ನಲ್ಲಿ ಸಾಕಷ್ಟು ಈಗ ವೈದ್ಯಕೀಯ ಇದರಲ್ಲಿ ನಾವು ವಿಧ ವಿಧವಾದ ಸಂಖ್ಯೆಗಳನ್ನು ನಾವು ಕಂಡುಹಿಡಿತೀವಿ, ದಶಮಾಂಶ ಆಗಿರಬಹುದು, ರೂಟ್ಸ್ ಗಳನ್ನು ಕಂಡುಹಿಡಿಯೋದಾಗಿರಬಹುದು. ನಂತರ ಜಾಮೆಟ್ರಿಯಲ್ಲಿ ಕೂಡ ಅದನ್ನ ಎಂಗಲ್ ಅನ್ನು ಮೇಜರ್ಮೆಂಟ್ ಮಾಡಲಿಕ್ಕೆ ವಿಧ ವಿಧ ರೀತಿಯಲ್ಲಿ ಬಳಸ್ತೇವೆ. ಟ್ರಿಗ್ನೋಮೆಟ್ರಿಯಲ್ಲಿ ಈಗ ನೀವು ಇದೇ ತಾನೇ ನಾವು ತ್ರಿಕೋಣ ಮಿತಿಯನ್ನು ನೋಡಿದೀವಿ, ಅದರಲ್ಲಿ ಕೂಡ ನಾವು ಸಂಖ್ಯೆಗಳನ್ನ, ಕೋನಗಳನ್ನ, ಎಂಗಲ್ಗಳನ್ನ ಅಳೆಯಲಿಕ್ಕೆ ಬಳಸ್ತೀವಿ. ಮತ್ತು ಫಿಸಿಕ್ಸ್ ನಲ್ಲಿ ಮತ್ತು ಇಲೆಕ್ಟ್ರಾನಿಕ್ಸ್ ನಲ್ಲಿ ಬಳಸ್ತೇವೆ, ಮತ್ತು ಪ್ರೊಬಬಿಲಿಟಿಯಲ್ಲಿ, ಸ್ಟಾಟಿಸ್ಟಿಕ್ಸ್ ನಲ್ಲಿ, ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮತ್ತು ಇಂಜಿನಿಯರಿಂಗ್ ನಲ್ಲಿ ಕೂಡ ನಾವು ಬಳಸ್ತೀವಿ. ಈಗ ಒಂದು ಪ್ರಶ್ನೆ ಏನಂದ್ರೆ, ಜೀರೋ ಇದು ವಾಸ್ತವ ಸಂಖ್ಯೆ ಹೌದೋ ಅಲ್ಲೋ ಅನ್ನೋದನ್ನ ನಾವು ಕೇಳಬಹುದು ಬಹಳಷ್ಟು ಜನ. ಆದ್ರೆ ಜೀರೋ ಇದು ಕೂಡ ರಿಯಲ್ ನಂಬರ್ಸ್ ನಲ್ಲಿನ ಬರ್ತದೆ. ಜೀರೋ ರಿಯಲ್ ನಂಬರ್ಸ್ ನಲ್ಲಿ ಯಾಕೆ ಬರ್ತದೆ ಅಂದ್ರೆ, ಜೀರೋ ಮಧ್ಯದಲ್ಲಿ ಇದ್ದು ಈ ಕಡೆ ಪ್ಲಸ್ ಒನ್ ಪ್ಲಸ್ ಟೂ ಇರ್ತದೆ, ಈ ಕಡೆ ಮೈನಸ್ ಒನ್ ಮೈನಸ್ ಟೂ ಇರ್ತದೆ. ಜೀರೋ ಇದ್ದಾಗ ಮಾತ್ರ, ಜೀರೋಕ್ಕೊಂದು ಅದ್ಭುತವಾದ ಬೆಲೆ ಇದ್ದಾಗ ಮಾತ್ರ ಅದಕ್ಕೆ ನಾವು ರಿಯಲ್ ನಂಬರ್ ಅಂತೀವಿ. ಆದ್ರೆ ಬಹಳಷ್ಟು ಜನರಿಗೆ ಜೀರೋ ಬಿಟ್ಟು ಏನು ಇರಲ್ಲ, ಜೀರೋ ಒಂದು ವಾಸ್ತವ ಸಂಖ್ಯೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ.
1: ಬಹಳ ಒಳ್ಳೆಯದು ವೀರಣ್ಣ ಬೋಳಿ ಶೆಟ್ಟಿ ಸರ್ ಹಾಗೂ ಕೀರ್ತಿ ನಾಗಾವಿ ಅವರ, ಬಹಳಷ್ಟು ಮಹತ್ವದ ವಿಷಯಗಳನ್ನ ವಾಸ್ತವಿಕ ಸಂಖ್ಯೆಗಳ ಬಗ್ಗೆ ನೀವು ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಎಲ್ಲಾ ಕೇಳುಗರ ಪರವಾಗಿ ನಿಮಗಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ನಮಸ್ಕಾರ ಮ್ಯಾಮ್.
3: ತಾರ್ಕಿಕ ಶಕ್ತಿಗೆ ಮೂರ್ತ ಸ್ವರೂಪ.
4: ಆತ್ಮೀಯ ಕೇಳುಗರೆ, ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿತಿರಿ ಈ ಕಾರ್ಯಕ್ರಮ ಕುರಿತು ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ತಿಳಿಸಿ. ವಿಳಾಸ: ಯೂನಿವರ್ಸಿಯಲ್ ಸೈಂಟಿಫಿಕ್ ಕಂಪನಿ, ಭಾವಸಾರ ಮಂಗಲ ಕಾರ್ಯಾಲಯ, ಓಲ್ಡ್ ಡಿಎಸ್ಪಿ ಆಫೀಸ್ ಹತ್ತಿರ, ಧಾರವಾಡ 580008. ಮೊಬೈಲ್ ಸಂಖ್ಯೆ 83106 8807.

0: ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8310688071.
1: ತ್ರಿಭುಜ ಆಯತ ಚತುರ್ಭುಜ ಪ್ಯಾರ ಬೋಲಾ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ.
1: ಗಣಿತವ ಕಲಿತು ತಿಳಿಬುದ ಸೊಗಸು, ಗಣಿತವ ಕಲಿತು ತಿಳಿಬುದ ಸೊಗಸು.
3: ಇದುವರೆಗೆ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ.
4: ಆಕಾಶವಾಣಿ ಧಾರವಾಡ, ಈಗ ಸಮಯ 7:32:12.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
6: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
7: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ June 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
8: 9448112323
7: ಅಥವಾ
8: 7353112323.
7: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಧಾರವಾಡ, ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂಥ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್

ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ

0: ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. ಎರಡು ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಜೂನ್ 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ದಿ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿ

0: ಕೂಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರೆಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನ ಮೂರನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 944-87-2944.

ಆತ್ಮೀಯ ಕೇಳುಗರೆ, ಯೋಗ ಮತ್ತು ಉರಿಯೂತ. ಉರಿಯೂತ ಅಂದರೆ ಬೆಂಕಿ ಅಂತ ಅರ್ಥ. ದೇಹದೊಳಗೆ ಬೆಂಕಿ, ಇದು ನಮಗೆ ಒಮ್ಮೊಮ್ಮೆ ಬೇಕು, ಆದರೆ ಅದು ಜಾಸ್ತಿ ಆದರೆ ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾದ್ರೆ ಈ ಬೆಂಕಿಯನ್ನು ನೋಡಿದ ತಕ್ಷಣ ಗುರುತಿಸಬಹುದು ನಾವು ಹೊರಗಡೆ, ಆದರೆ ದೇಹದೊಳಗಿನ ಬೆಂಕಿಯನ್ನು ಗುರುತಿಸಲಿಕ್ಕೆ ಆಗಲ್ಲ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಎಂದು ಹೇಳುತ್ತಾರೆ. ಉರಿಯೂತ ಎಂದರೆ ಯಾವಾಗಲೂ ಕೆಟ್ಟದ್ದಲ್ಲ, ವಾಸ್ತವವಾಗಿ ಅದು ದೇಹದ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗ. ಉದಾಹರಣೆಗೆ ಕೈಗೆ ಗಾಯವಾದಾಗ ಆ ಭಾಗ ಕೆಂಪಾಗತ್ತೆ, ಊತ ಕಾಣಿಸ್ಕೊಳ್ಳುತ್ತೆ, ಬಿಸಿಯಾಗತ್ತೆ. ಇದು ದೇಹದ ಗಾಯವನ್ನು ಸರಿಪಡಿಸಲು ನಡೆಸುವಂತಹ ಸಹಜವಾದ ದೇಹದ ಪ್ರಕ್ರಿಯೆ. ಇದನ್ನು ತೀವ್ರ ಉರಿಯೂತ ಎಂದು ಕರೆಯುತ್ತಾರೆ, ಅಕ್ಯೂಟ್ ಇನ್ಫ್ಲಮೇಷನ್. ಇದು ಅಗತ್ಯ ಹಾಗೂ ಉಪಯುಕ್ತ. ಆದರೆ ಸಮಸ್ಯೆ ಯಾವಾಗ ಆರಂಭ ಆಗುತ್ತೆ ಅಂದರೆ ದೇಹದ

0: ಯಾವುದೇ ಒಂದು ಸ್ಪಷ್ಟ ಸೋಂಕು ಅಥವಾ ಗಾಯವಿಲ್ಲದಿದ್ರೂ ಕಡಿಮೆ ಮಟ್ಟದ ಉರಿಯೂತ ತಿಂಗಳು ತಿಂಗಳು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಮುಂದುವರೆದಾಗ ಇದನ್ನೇ ದೀರ್ಘಕಾಲದ ಉರಿಯೂತ ಅಥವಾ ಕ್ರೋನಿಕ್ ಇನ್ಫ್ಲಮೇಷನ್ ಎಂದು ಕರೆಯುತ್ತಾರೆ. ಇಂದು ವಿಜ್ಞಾನಿಗಳು ಅನೇಕ ಕಾಯಿಲೆಗಳ ಹಿಂದೆ ಈ ದೀರ್ಘಕಾಲದ ಉರಿಯೂತದ ಪಾತ್ರವಿದೆ ಎಂದು ಸಂಶೋಧನೆಯಿಂದ ದೃಢೀಕರಿಸಿದ್ದಾರೆ. ಉದಾಹರಣೆಗೆ ಮಧುಮೇಹ, ಹೃದಯ ರೋಗ, ಸ್ಥೂಲಕಾಯ, ಸಂಧಿವಾತ, ಆಟೋಇಮ್ಯೂನ್ ಕಾಯಿಲೆಗಳು, ಕೆಲವು ಮಾನಸಿಕ ಸಮಸ್ಯೆಗಳು, ಇವುಗಳೆಲ್ಲರಲ್ಲೂ ಕೂಡ ಈ ಉರಿಯೂತ ಇನ್ಫ್ಲಮೇಷನ್ ಕೂಡ ಒಂದು ಕಾರಣ. ಹಾಗಾದ್ರೆ ಉರಿಯೂತ ಯಾಕೆ ಬರುತ್ತೆ? ಇದಕ್ಕೆ ಕಾರಣ ಹಲವಾರು. ನಿರಂತರವಾದ ಒತ್ತಡ, ನಿದ್ರೆಯ ಕೊರತೆ, ಜೈವಿಕ ಚಟುವಟಿಕೆಯ ಕೊರತೆ, ಸಂಸ್ಕರಿಸಿದ ಆಹಾರ ಅಂದರೆ ಜಂಕ್ ಫುಡ್, ಧೂಮಪಾನ, ಸ್ಥೂಲಕಾಯ, ಬೊಜ್ಜು, ಇವುಗಳಲ್ಲಿ ಒಂದು ಪ್ರಮುಖ ಕಾರಣ ಒತ್ತಡ. ನಾವು ದೀರ್ಘಕಾಲ ಒತ್ತಡದಲ್ಲಿದ್ದಾಗ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಇತರ ಒತ್ತಡದ ರಾಸಾಯನಿಕಗಳು ಹೆಚ್ಚಾಗುತ್ತೆ. ಆರಂಭದಲ್ಲಿ ಕಾರ್ಟಿಸಾಲ್ ಉರಿಯೂತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ, ಆದರೆ ದೀರ್ಘಕಾಲ ಕಾರ್ಟಿಸಾಲ್ ಜಾಸ್ತಿ ಆಗ್ತಾನೆ ಹೋದಾಗ ದೇಹದ ರಕ್ಷಣಾ ವ್ಯವಸ್ಥೆ ಹದಗೆಡುತ್ತೆ. ಈ ಸಮಯದಲ್ಲಿ ದೇಹದಲ್ಲಿ ಕೆಲವು ಉರಿಯೂತಕಾರಿ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಇವುಗಳನ್ನು ಸೈಟೋಕೈನ್ಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಇಂಟರ್ಲೂಕಿನ್ 6 ಅಥವಾ IL-6, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಥವಾ TNF-alpha, CRP ಅಥವಾ ಸಿ ರಿಯಾಕ್ಟಿವ್ ಪ್ರೋಟೀನ್ ದೇಹದಲ್ಲಿರುವಂತಹ ಇನ್ಫ್ಲಮೇಷನ್ ನ ಸೂಚಿಸುತ್ತೆ. ಇಲ್ಲಿ ಯೋಗದ ಮಹತ್ವ ಆರಂಭ ಆಗುತ್ತೆ. ಯೋಗವು ಉರಿಯೂತದ ಮೇಲೆ ಹೇಗೆ ಕೆಲಸ ಮಾಡುತ್ತೆ? ಮೊದಲನೇದಾಗಿ ಯೋಗವು ನರಮಂಡಲವನ್ನು ಪ್ರಭಾವಿಸುತ್ತೆ. ನಾವು ಒತ್ತಡದಲ್ಲಿದ್ದಾಗ ಸಿಂಪಥೆಟಿಕ್ ನರಮಂಡಲ ಹೆಚ್ಚು ಸಕ್ರಿಯವಾಗಿರುತ್ತೆ. ಇದು ದೇಹವನ್ನು ಸದಾ ಎಚ್ಚರಿಕೆಯ ಸ್ಥಿತಿಯಲ್ಲೇ ಇಡುತ್ತೆ. ಆದರೆ ಯೋಗಾಭ್ಯಾಸ ಸಮಯದಲ್ಲಿ ವಿಶೇಷವಾಗಿ ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯ ಆಗುತ್ತೆ. ಇದು ರೆಸ್ಟ್ ಅಂಡ್ ರಿಪೇರ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಈ ಸ್ಥಿತಿಯಲ್ಲಿ ದೇಹವು ದುರಸ್ತಿ ಮತ್ತು ಮರು ನಿರ್ಮಾಣದ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಎರಡನೇದಾಗಿ ಪ್ರಾಣಾಯಾಮದ ಪಾತ್ರ. ನಿಧಾನವಾದ ಮತ್ತು ಆಳವಾದ ಉಸಿರಾಟದ ಮೂಲಕ ವೇಗಸ್ ನರ ಉತ್ತೇಜಿತವಾಗುತ್ತೆ. ವೇಗಸ್ ನರ ಶಾಂತಿಯ ನರ. ಈ ವೇಗಸ್ ನರವನ್ನು ಕೇವಲ ಹೃದಯ ಮತ್ತು ಮೆದುಳಿನ ಸಂಪರ್ಕ ಮಾರ್ಗವೆಂದು ಮಾತ್ರ ನೋಡೋದಲ್ಲ, ಇದು ರೋಗನಿರೋಧಕ ವ್ಯವಸ್ಥೆಯೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ. ವಿಜ್ಞಾನದಲ್ಲಿ ಇದನ್ನು ಕೊಲೆನರ್ಜಿಕ್ ಆಂಟಿ ಇನ್ಫ್ಲಮೇಟರಿ ಪಾತ್ವೆ ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳುವುದಾದರೆ ವೇಗಸ್ ನರ ಸಕ್ರಿಯವಾದಾಗ ದೇಹಕ್ಕೆ ಅತಿಯಾದ ಉರಿಯೂತವನ್ನು ಕಡಿಮೆ ಮಾಡು ಎಂಬ ಸಂದೇಶ ಹೋಗುತ್ತೆ. ಅದಕ್ಕಾಗಿಯೇ ನಾಡಿಶೋಧನ, ಭ್ರಮರಿ ಮತ್ತು ದೀರ್ಘ ಶ್ವಾಸಾಭ್ಯಾಸಗಳು ಕೇವಲ ಮನಸ್ಸಿಗಲ್ಲ ದೇಹದ ಉರಿಯೂತದ ಮೇಲೂ ಪರೋಕ್ಷ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ. ಇನ್ನು ಧ್ಯಾನ. ಕೆಲವು ರಿಸರ್ಚ್ಗಳಲ್ಲಿ ನಿಯಮಿತವಾದಂತಹ ಧ್ಯಾನಾಭ್ಯಾಸ ಮಾಡೋದ್ರಿಂದಾಗಿ ಉರಿಯೂತದ ಸೂಚಕಗಳ ಮಟ್ಟ ಕಡಿಮೆ ಆಗುವುದು ಕಂಡುಬಂದಿದೆ. ಧ್ಯಾನ ಒತ್ತಡದ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡುವ ಮೂಲಕ ಉರಿಯೂತದ ಚಕ್ರವನ್ನು ಮುರಿಯಲು ಸಹಾಯ ಮಾಡುತ್ತೆ. ಉರಿಯೂತ ಹೆಚ್ಚಾಗುವ ಪ್ರಮುಖ ಕಾರಣಗಳಲ್ಲಿ ಒಂದಾದಂತಹ ಸ್ಥೂಲಕಾಯವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಆತ್ಮೀಯರೇ, ಹಾಗಾದರೆ ಯೋಗವು ಯಾವುದೇ ಸೋಂಕು ಅಥವಾ ಗಂಭೀರ ಉರಿಯೂತಕ್ಕೆ ವೈದ್ಯಕೀಯ ಚಿಕಿತ್ಸೆ ಪರ್ಯಾಯವಲ್ಲ. ಆದರೆ ಯೋಗವನ್ನು ನಿರಂತರವಾಗಿ ಮಾಡ್ತಾ ಬರುವುದರಿಂದ ಈ ಇನ್ಫ್ಲಮೇಷನ್ನ, ಕ್ರೋನಿಕ್ ಇನ್ಫ್ಲಮೇಷನ್ನ ಉರಿಯೂತವನ್ನ ಹತೋಟಿಯಲ್ಲಿಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಮಸ್ಕಾರ.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು, ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಇದೀಗ ಬೆಳಗಿನ ಕನ್ನಡ ಚಿತ್ರಗೀತೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: शुद्धता से भरा निर्मा शुद्ध नमक।
1: ಪಿಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಈ ಗೀತೆ ಶನಿ ಪ್ರಭಾವ ಚಿತ್ರದ್ದು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50 ಈ ಸಲದ ಎಸ್ಡಿಎಂ ಡಾಕ್ಟರ್.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
5: ಶಂಕರ್ ಮಹದೇವನ್ ಅವರ ಸ್ವರದಲ್ಲಿ ಮೂಡಿಬರುತ್ತಿರುವ ಈ ಹಾಡು ವಜ್ರಕಾಯ ಚಿತ್ರದ್ದು.

ಶಂಕರ್ ಮಹದೇವನವರ ಸ್ವರದಲ್ಲಿ ಇದುವರೆಗೆ ವಜ್ರಕಾಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆ. ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಬಾನುಲಿಯ ಭಿತ್ತಿಯಿಂದ. ಇಂದಿನ ಕಾರ್ಯಕ್ರಮದಲ್ಲಿ
1: ವಿಶ್ರಾಂತ ಹಿರಿಯ ಸುದ್ದಿ ವಾಚಕರಾದ ನಾಗೇಶ್ ಶಾನಭಾಗ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾರಾಮನ್.
0: ನಮಸ್ಕಾರ ಶ್ರೋತೃಗಳೇ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು, ಮುಂದೆ ಯಾವ ಹೆಸರು ನಿಮ್ಮ ಮನಸ್ಸಿನೊಳಗ ಮೂಡ್ತದ ಅನ್ನೋದು ನಾ ಹೇಳಲೇಬೇಕಾಗಿಲ್ಲ ಅಲ್ಲ? ಹೌದು ಶ್ರೋತೃಗಳೇ, ಅವರದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ, ಕಂಚಿನ ಕಂಠ, ಭಾಷೆಯ ಮೇಲಿನ ಪ್ರಭುತ್ವ, ನಿರರ್ಗಳವಾದ ವಾಕ್ಚರಿ, ಇನ್ನೊಂದು ಕಡೆ ಕಬ್ಬಿಣದ ಕಡಲೆ ಅನ್ಸ್ಕೊಂಡಂತಹ ಗಣಿತ ವಿಷಯದ ಬಗ್ಗೆ ಮಕ್ಕಳಿಗೆ ಅಪಾರ ಆಸಕ್ತಿ ಬರೋ ಹಂಗ ಅವರಿಗೆ ತಿಳಿಸಿಕೊಡುವಂತಹ ಒಬ್ಬ ಆದರ್ಶ ಗಣಿತ ಮಾಸ್ತರ್ರು. ಕ್ರೀಡಾ ಕ್ಷೇತ್ರದೊಳಗ ಸ್ವತಃ ಒಬ್ಬ ಅತ್ಯುತ್ತಮ ಬ್ಯಾಡ್ಮಿಂಟನ್ ಪಟು. ಕ್ರೀಡೆ ಯಾವುದೇ ಆಗಿರಲಿ, ಕ್ರಿಕೆಟ್, ಟೆನಿಸ್, ಬ್ಯಾಡ್ಮಿಂಟನ್ ಆಟಗಳೊಳಗ ನಿರತರಾಗಿರೋ ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹ, ಉತ್ತೇಜನ ನೀಡೋ ಕ್ರೀಡಾ ಪ್ರೇಮಿ.

0: ಧಾರವಾಡ ಅಂದಮೇಲೆ ಇದು ಸಂಗೀತ, ಸಾಹಿತ್ಯ, ನೃತ್ಯದ ಬೀಡು. ಇಲ್ಲಿನ ಎಲ್ಲ ಅಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಳಗೆ ಸಕ್ರಿಯರು. ಇನ್ನು ಸಾಮಾಜಿಕವಾಗಿಯೂ ಅನೇಕ ಸಂಘ ಸಂಸ್ಥೆಗಳ ಒಡನಾಟ ಹೊಂದಿ ಅಲ್ಲಿಯೂ ಕೂಡ ಅತ್ಯಂತ ಕ್ರಿಯಾಶೀಲರು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಮಾತು, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದೊಳಗೆ ಆಕಾಶವಾಣಿಯೊಂದಿಗೆ ಮಿಳಿತವಾಗಿರೋ ಒಬ್ಬ ಜನಪ್ರಿಯ ಪ್ರಸಾರಕ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಬರೀ ಶ್ರೋತೃಗಳೇ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾಗೇಶ್ ಶಾನ್ಭಾಗ್ ಅವರನ್ನ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ ಮಾಯಾ ಅವರ, ಬಹಳಷ್ಟು ಹೇಳಿಬಿಟ್ರಿ ನನ್ನ ಬಗ್ಗೆ ನೀವು.
0: ಕಡಿಮೆ ಹೇಳಿ,
1: ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ.
0: ಶಾನ್ಭಾಗ್ ಅವರೇ, ಇವತ್ತು ನನಗೆ ಕನಸು ನನಸು ಗೊತ್ತಾಗ್ತಾ ಇಲ್ಲ. ಆಕಾಶವಾಣಿ 90 ತುಂಬಿದ ಸಂದರ್ಭದೊಳಗ ಆಕಾಶವಾಣಿಯ ಜನಪ್ರಿಯ ವ್ಯಕ್ತಿಯ ಮುಂದೆ ಕುತ್ಕೊಂಡು ಮಾತಾಡ್ಲಿಕ್ಕತ್ತೀನಿ, ಮತ್ತೆ ನಮ್ಮ ಶ್ರೋತೃಗಳಿಗೂ ಕೂಡ ಅಷ್ಟೇ ಖುಷಿಯಾಗಿದೆ. ಹಂಗಾಗಿ ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗೋಲ್ತು. ತಾವು ಆಕಾಶವಾಣಿಗೆ ಪ್ರವೇಶ ಪಡೆದದ್ದು ಯಾವಾಗ ಹೆಂಗ?
1: 1970ರೊಳಗೆ ಆಕಾಶವಾಣಿ ಒಳಗೆ ನಾನು ಕ್ಯಾಜುವಲ್ ಅನೌನ್ಸರ್ ಆಗಿ ಸೇರ್ಪಡೆ ಆದೆ. ಆ ಟೈಮಿನೊಳಗೆ ಎನ್ ಕೆ ಅವರು ಪ್ರತಿಭಾವಂತರು, ಅವ್ರನ್ನ ನೆನೆಸ್ಬೇಕು, ಪ್ರಾತಸ್ಮರಣೀಯರವರು. ಆಕಾಶವಾಣಿ ಅಂದ್ರನ್ನ ಎನ್ ಕೆ ಅವರು ಇದ್ರು, ಎನ್ ಕೆ ಅಂದ್ರನ್ನ ಆಕಾಶವಾಣಿ ಆಗಿತ್ತು. ಅವರು ನನ್ನನ್ನು ಕ್ಯಾಜುವಲ್ ಅನೌನ್ಸರ್ ಆಗಿ ಸಿಲೆಕ್ಟ್ ಮಾಡಿದರು. ಅದು ಏನಾತಂದ್ರೆ, ನಾ ಶಾಲೆಯೊಳಗೆ ಮಾಸ್ತರ್ ಆಗಿದ್ದೆ, ನನ್ನ ಜೊತೆಗೆ ಒಬ್ಬರು ನನ್ನ ಸಹೋದ್ಯೋಗಿ, ಅವರು ಆಕಾಶವಾಣಿ ಒಳಗೆ ಕ್ಯಾಜುವಲ್ ಅನೌನ್ಸರ್ ಆಗಿ ಸೇರ್ಕೊಂಡಿದ್ರು. ನನಗೆ ಅವ್ರು ಅದನ್ನು ಹೇಳಿರಲಿಲ್ಲ. ಹೆಂಗೋ ಯಾರ್ದೋ ಥ್ರೂ ನನಗೆ ಗೊತ್ತಾಯ್ತು. ನನ್ನ ಮನಸ್ಸು ಒಂಥರ ತುಡಿಲಿಕ್ಕೆ ಹತ್ತಿವು,
0: ನಾನು ಹೋಗ್ಬೇಕು ಆಕಾಶವಾಣಿಗೆ ಅಂತ.
1: ನಾ ಯಾಕೆ ಹೋಗಬಾರದು? ಕಡೆಗೆ ನನ್ನ ಸಹೋದ್ಯೋಗಿಯೊಬ್ಬರು, ಭಾಳ ಎಲ್ಡರ್ಲಿ ಪರ್ಸನು, ನನಗೆ ಕಲಿಸಿದಂಥ ಗುರುಗಳ ಇದ್ರು ಅವರು. ಅವ್ರು ಅಂದರು, ಅಲ್ಲಪ್ಪ ನಿನ್ನಲ್ಲಿ ಟ್ಯಾಲೆಂಟ್ ಅದ, ನೀ ಯಾಕೆ ಪ್ರಯತ್ನ ಮಾಡಬಾರ್ದು, ನಿನಗೇನು ಸಾಧ್ಯ ಆಗೋದಿಲ್ಲ ಅದು. ನನಗೊಂದು ರೀತಿಯಿಂದ ಅವ್ರು ಹೇಳಿದ್ದು ಒಂದು ಏನೋ ಒಂದು ಉತ್ತೇಜನ, ಇಷ್ಟು ಇದು ಸಿಕ್ತು, ಶಕ್ತಿ ಸಿಕ್ತು, ಮಾಡಿ ತೋರಿಸ್ಬೇಕು ಅನ್ನುವಂಥ ಭಾವನೆ ಬಂದ್ಬಿಡ್ತು. ಆಕಾಶವಾಣಿ ಒಳಗೆ ನಾನು ಮಕ್ಕಳ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಬರ್ತಾ ಇದ್ದೆ, ಗಿಳಿವಿಂಡಿ ಒಳಗೆ. ಆಮೇಲೆ ನಾಟಕದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ, ವಾಮನ್ರವ್ರ ಪರಿಚಯ ಇತ್ತು. ಉಳಿದವರು ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಸೀದಾ ಬಂದೆ, ವಾಮನ್ರವ್ರನ್ನ ಕೇಳಿದೆ ನಾನು, ಹಿಂಗೆ ಕ್ಯಾಜುವಲ್ ಅನೌನ್ಸರ್ಸ್ ತಗೋತಾ ಇದ್ದಾರಂತ, ಮತ್ತು ನಾ ಏನು ಮಾಡ್ಬೇಕು ಅದಕ್ಕೆ? ಅವರಂದರು, ಇಲ್ಲಪ್ಪ ಯಂಗ್ ನಾಟಕ ವಾಯ್ಸ್ ಕೊಡ್ರಿ ಅಂಥೇಳಿ ಎನ್ ಕೆ ಅವರು ಕೇಳ್ಯಾರ, ನಿನ್ನ ಹೆಸರು ಕೊಟ್ಟೇನಿ, ಬಹುಶಃ ಇನ್ನೊಂದು ವಾರದಾಗ ನಿನ್ನ ಕರಿಬಹುದು ನೋಡು ಅಂತ. ಒಂದು ವಾರ ತನಕ ನನಗೆ ತಡಿಲಿಕ್ಕೇನೋ ತಳಮಳ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದು ವಾರ ಆತು ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಮತ್ತೆ ಬಂದೆ ನಾನು, ವಾಮನ್ ರಾಯರನ್ನು ಭೇಟಿ ಆದೆ. ಹಂಗಾರೆ ಒಂದು ಕೆಲಸ ಮಾಡಪ್ಪ, ಕಳಿಸ್ತೀನಿ ಅಂತ ಅಂದಿದ್ರು. ಹೆಂಗಿದ್ರು, ಅವರು ಫ್ರೀ ಇದ್ದಾರೆ ಎನ್ ಕೆ ಅವರು, ನೀವು ಹೋಗಿ ಅವ್ರನ್ನ ಭೇಟಿ ಆಗು. ದೊಡ್ಡ ವ್ಯಕ್ತಿ, ನಡಿಕೋತ ನಾನು ಒಳಗೆ ಹೋದೆ. ಇಷ್ಟು ಸಣ್ಣ ಧ್ವನಿಯೊಳಗೆ ಅವ್ರಿಗೆ ಹೇಳಿದೆ, ಸರ್ ನನಗೆ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಬಹಳ ಇಚ್ಛೆ ಅದ. ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ,
0: ನಿರೂಪಣೆಯನ್ನು.
1: ಹಿಂಗಾಗಿ ನನಗೆ ಇದನ್ನು ಮಾಡಬಹುದಲ್ಲ ಅಂತನ್ನುವಂಥ ಒಂದು ಧೈರ್ಯ ಇತ್ತು. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳಿದೆ, ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಉತ್ಸಾಹ ಅದ ಮಾಡಬೇಕು ಅಂತೇಳಿ, ದಯಮಾಡಿ ನನಗೆ ಅವಕಾಶ ಕೊಡ್ರಿ ಅಂತ. ಅವರಂದರು, ಒಂದು ಕೆಲಸ ಮಾಡಪ್ಪ, ನಾಳೆ ಸಂಜೆ ಮುಂದೆ 4 ಗಂಟೆಗೆ ನಾನು ಒಂದು 4 ಮಂದಿನ ಕರೆದೇನಿ, ನೀನು ಬಂದು ಅವ್ರ ಜೋಡಿ ಜಾಯಿನ್ ಆಗೋ, ಧ್ವನಿ ಪರೀಕ್ಷೆ ಕೊಡು ಅಂತಂದ್ರು. ನನಗೇನೋ ಒಂಥರ ಒಂದು ಒಳಗಿಂದ ಒಂದು ಹೆದರಿಕೆ, ಒಂದು ಉತ್ಸಾಹ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. 4 ಗಂಟೆ ಅಂತಂದ್ರೆ 4:05 ಇರ್ಬೇಕಾದ್ರೆ ನಾನು ಇದ್ದೆ ಅಲ್ಲಿ ಆಕಾಶವಾಣಿ ಒಳಗೆ. ಅದನ್ನ ಆಮೇಲೆ ನೋಡಿದೆ, ಅಲ್ಲಿ ಬಂದಂಥವರು ದಿಗ್ಗಜರು, ನನಗಿಂತ ಭಾಳ ಸೀನಿಯರು, ನಾ ಬಚ್ಚ. ಅವಾಗ ಅವ್ರ ಮುಂದೆ ನನಗೆ ಆಗ್ತದೋ ಇಲ್ಲೋ ನನ್ನ ಸಿಲೆಕ್ಷನ್ ಅಂತ ನಾ ಒಂಥರ ಮನಸ್ಸಿನೊಳಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡ್ತು ನನಗೆ,
0: ಸ್ವಲ್ಪ ಆತಂಕ ಇರ್ತದೆ.
1: ಆತಂಕ ಭಾಳ ಭಾಳ ಅಂದ್ರೆ ಅತಿಯಾಗಿತ್ತು. ಆಮೇಲೆ ಒಬ್ಬೊಬ್ಬರದ ಟೆಸ್ಟ್ ಮಾಡಿದ್ರು ಅವರು, ನನ್ನ ಪಾಳಿ ಬಂತು, ಅಲ್ಲಿ ಕೂತು ಕೆಲವೊಂದು ಅನೌನ್ಸ್ಮೆಂಟ್ಸ್ ಅನ್ನ ಓದ್ಲಿಕ್ಕೆ ಹೇಳಿದ್ರು. ನಾಟಕದಾಗ ನಾನು ಮೈಕ್ ಫೇಸ್ ಮಾಡಿದ್ದೆ, ಗಿಳಿವಿಂಡನೊಳಗೆ ಮಾಡಿದ್ದೆ, ಆದರೆ ಇಲ್ಲಿ ಧ್ವನಿ ಪರೀಕ್ಷೆಗೆ ಮಾಡ್ಬೇಕಾದ್ರೆ ಒಂಥರ ಹೆದರಿಕೆ. ಮೊದಲನೇ ಸಲ ಧ್ವನಿ ನಂದು ಯಾಕೋ ಬರಲಿಲ್ಲ. ಎನ್ ಕೆ ಅವರು ಯಾರೋ ಒಬ್ಬರನ್ನ ಕೊಟ್ಟು ಕಳಿಸಿದ್ರು. ಆ ಮನುಷ್ಯ ಬಂದರು, ಏಯ್ ಇನ್ನೂ ಓದ್ರಿ, ಬೇಸ್ ವಾಯ್ಸ್ಲೆ ಓದ್ಬೇಕಂತ. ಅಗದಿ ಹೆದರಿಸ್ಬಿಟ್ರು. ನನಗೆ ಬೇಸ್ ವಾಯ್ಸ್ ಅಂದ್ರೂ ಗೊತ್ತಿದ್ದಿದ್ದಿಲ್ಲ, ಯಾಕಂದ್ರೆ ಆಕಾಶವಾಣಿ ಜಸ್ಟ್ ಇದನ್ನು ಮಾಡಿದ್ದೆ ಅಷ್ಟೇ ಅಲ್ಲ. ಏನೋ ನಶೀಬ ನಂದು ಭಾಳ ಚಲೋ ಇತ್ತು. ಎರಡನೇ ಸಲ ಓದಿದಾಗ ಬೇಸ್ ವಾಯ್ಸ್ನೊಳಗೆ ನನ್ನ ವಾಯ್ಸ್ ಬಂತು, ಪರ್ಫಾರ್ಮೆನ್ಸ್ ಆಯ್ತು. ಅದಾದ 5 ಮಿನಿಟಿಗೆ ಎನ್ ಕೆ ಅವರು ನನ್ನ ಕರೀಲಿಕ್ಕೆ ಕಳಿಸಿದರು. ಹೋದೆ, ಎನ್ ಕೆ ಅವ್ರ ಮುಂದೆ ನಿಂತೆ, ಸಿಲೆಕ್ಷನ್ ಆಗ್ತೋ ಇಲ್ಲೋ ಏನ್ ಹೇಳ್ತಾರೋ ಅಂತ ಹೇಳಿ ಗಾಬರಿಯಾಗಿ ನಿಂತಿದ್ದೆ,
0: ಒಂಥರ ನಡುಕದಿಂದ
1: ನಡಕ. ಆಮೇಲೆ ಹೇಳ್ತೀನಿ, ಅಲ್ಲಪ್ಪ ಇವತ್ತು ಬಂದವ್ರನ್ನ ಉಳಿದವ್ರನ್ನ ನಾನು 4 ಮಂದಿನ ಸಿಲೆಕ್ಟ್ ಮಾಡಿಲ್ಲ, ನಿನ್ನ ಒಬ್ಬನ ಸಿಲೆಕ್ಟ್ ಮಾಡೀನಿ, ನೀ ನಾಳೆಯಿಂದ ಸಂಜೆ ಮುಂದೆ ಬಂದು ಮಷಿನ್

0: ಆಪರೇಟ್ ಮಾಡೋದು ಹೆಂಗೆ ಅಂದ್ರೆ ಟೇಪ್ ಹೆಂಗೆ ಹಾಕ್ತಾರೆ, ಡಿಸ್ಕ್ ಹೆಂಗ್ ಪ್ಲೇ ಮಾಡ್ತಾರೆ, ಇದನ್ನೊಂದು ಸ್ವಲ್ಪ ಕಲ್ಕೋಬೇಕು.
1: ಎಷ್ಟು ಸಂತೋಷ,
0: ಎಷ್ಟು ಖುಷಿ ಆಯ್ತು. ಸೀದಾ ಬಂದೆ ಮನೆಗೆ, ಒಂಥರ ನನಗೆ ಒಂದು ಎಂಗ್ಸೈಟಿ ಆಗಿತ್ತು. ಅಮ್ಮನ ಮುಂದೆ ನಿಂತೆ, ಕಾಲ್ ಮುಗ್ದೆ, ಅಮ್ಮ ನನ್ನ ಸೆಲೆಕ್ಷನ್ ಆಗ್ಯದಂತ ಬಹಳ ಖುಷಿ ಪಟ್ಟೆ. ಆದ್ರೆ ಇನ್ನು ಕಲಿಬೇಕಲ್ಲ, ಕಲಿಸೋರು ಯಾರು, ಅದು ಒಂದು ಪ್ರಾಬ್ಲಮ್ ಬಂತು. ಇಲ್ಲಿ ಇರುವಂತಹ ಕೆಲವರು ಇಂಜಿನಿಯರ್ಸ್, ಅವ್ರನ್ನ ನಾನು ಯಾವಾಗ್ಲೂ ನೆನೆಸ್ತೀನಿ. ಒಬ್ರು ನಾಗೇಶ್ ನಾಯಕ್ ಅಂತಿದ್ರು, ಇನ್ನೊಬ್ರು ಮಾಧವ್ ಮೊಕಾಶಿ ಅಂತಿದ್ರು, ಇನ್ನೊಬ್ರು ಜಿ ಎಸ್ ಕೃಷ್ಣಮೂರ್ತಿ. ಜಿ ಎಸ್ ಕೃಷ್ಣಮೂರ್ತಿ ಅವರು ಇನ್ನೂ ಇದ್ದಾರ, ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾರ. ಪ್ರತಿನಿತ್ಯ ಅವ್ರ ಜೋಡಿ ನಾನು ಸುಪ್ರಭಾತ ಹೇಳ್ತಾ ಇರ್ತೀನಿ, ಅವರು ಮಾತಾಡ್ತಾ ಇರ್ತಾರೆ, ಬ್ಲೆಸ್ ಮಾಡ್ತಿರ್ತಾರೆ. ಇವರು ಇನ್ನಿಬ್ರು ನನ್ನ ಕಳ್ಕೊಂಡಿದ್ದೀನಿ, ಬಹಳ ಹೆಲ್ಪ್ ಮಾಡಿದ್ರು ಅವ್ರು ನನಗೆ. ಟೇಪ್ ಹೆಂಗೆ ಹಾಕಬೇಕು, ಯಾವ ಕಟ್ಟು ಎಲ್ಲಿದೆ, ಹೆಂಗೆ ಕ್ಯೂ ಮಾಡಬೇಕು,
1: ಡಿಸ್ಕ್ ಹೆಂಗೆ ಹಚ್ಚಬೇಕು,
0: ಡಿಸ್ಕ್ ಹೆಂಗೆ ಪ್ಲೇ ಮಾಡಬೇಕು. ಅವಾಗ ಡಿಸ್ಕ್ ಹೆಂಗಿದ್ದು ಅಂತಂದ್ರೆ 78 RPM, ಇನ್ಸೈಡ್ ಔಟ್ಸೈಡ್, ಔಟ್ಸೈಡ್ ಇನ್ಸೈಡ್ ಹಿಂಗೆ ಎರಡೂ ಇದ್ದು, LP ರೆಕಾರ್ಡ್ಸು, ಆಮೇಲೆ ಸಣ್ಣ ರೆಕಾರ್ಡ್ಸು, ಎಲ್ಲಾನು ಹೆಂಗೆ ಮಾಡಬೇಕು ಅನ್ನೋದನ್ನ ನನಗೆ ಇಷ್ಟು ಚಂದ ಐಡಿಯಾ ಕೊಟ್ಟರು. ನೆಕ್ಸ್ಟ್ ವೀಕಿಗೆ ಅವರು ನನಗೆ ಡ್ಯೂಟಿಗೆ ಹಾಕಿದರು.

0: ಹಾಕಬೇಕು, ಯಾವ ಕಟ್ಟು ಎಲ್ಲಿದ, ಹೆಂಗೆ ಕ್ಯೂ ಮಾಡಬೇಕು,
1: ಡಿಸ್ಕ್ ಹೆಂಗೆ ಹಚ್ಚಬೇಕು,
0: ಡಿಸ್ಕ್ ಹೆಂಗೆ ಪ್ಲೇ ಮಾಡಬೇಕು. ಅವಾಗ ಡಿಸ್ಕ್ ಹೆಂಗಿದ್ದು ಅಂತಂದರೆ 78 RPM ಇನ್ಸೈಡ್ ಔಟ್ಸೈಡ್, ಔಟ್ಸೈಡ್ ಇನ್ಸೈಡ್ ಹಿಂಗೆ ಎರಡೂ ಇದ್ದು, ಎಲ್ ಪಿ ರೆಕಾರ್ಡ್ಸು ಆಮೇಲೆ ಸಣ್ಣ ರೆಕಾರ್ಡ್ಸು ಎಲ್ಲನೂ ಹೆಂಗೆ ಮಾಡಬೇಕು ಅನ್ನೋದು ನನಗೆ ಇಷ್ಟು ಚಂದ ಐಡಿಯಾ ಕೊಟ್ಟರು. ನೆಕ್ಸ್ಟ್ ವೀಕಿಗೆ ಅವರು ನನಗೆ ಡ್ಯೂಟಿಗೆ ಹಾಕಿದರು. ಜನರಲಿ ಏನು ಮಾಡ್ತಿದ್ರು ಅವಾಗಿನ ಪದ್ಧತಿ ಅಂತಂದರೆ, ಹೊಸಬ್ರನ್ನ ಡ್ಯೂಟಿಗೆ ಹಾಕಿದಾಗ ಆಕಾಶವಾಣಿ ಒಳಗೆ ಯಾವುದೇ ಮಿಸ್ಟೇಕ್ ಹೋಗಬಾರ್ದಲ್ಲ, ಅದರ ಸಲುವಾಗಿ ಅವ್ರು ಏನು ಮಾಡ್ತಿದ್ರು, ಹಿಂದೆ ಒಬ್ಬರನ್ನ ಸೀನಿಯರ್ ಇದ್ದವ್ರನ್ನ ಇಡ್ತಿದ್ರು. ಆದ್ರೆ ಆ ದಿವಸ ನನಗೆ ಯಾರು ಏನೂ ಕೊಡಲೇ ಇಲ್ಲ ಸಪೋರ್ಟ್. ಡ್ಯೂಟಿ ಆಫೀಸರು ರೆಡ್ಡಿ ಅಂತ, ಅಂದ್ರೆ 50 ವರ್ಷದ ಹಿಂದಿನ ಕತೆ ಹೇಳಲಿಕ್ಕತ್ತೀನಿ ನಾನು, ರೆಡ್ಡಿ ಅವರು ಇಮ್ಮಿಡಿಯೇಟ್ ಗಾಬರಿ ಆದ್ರೆ ಅವ್ರು ಓಡಿ ಬಂದ್ರು, ಏನ್ರಿ ಒಬ್ಬರನ್ನ ಹಾಕಿರಲ್ಲ ಏನಿದು ಹೆಂಗ ಸಿ. ಇಮ್ಮಿಡಿಯೇಟ್ ಆಗಿ ಅವರು ಎನಿಕೆ ಅವ್ರ ರೂಮಿಗೆ ಓಡಿದ್ರು. ಹೋದ್ರು ರೂಮಿಗೆ ಅವ್ರಿಗೆ ಹೇಳಿದ್ರಿ, ಬೆಂಗಾವಲ್ ಆಗಿ ಯಾರನ್ನೂ ಇಟ್ಟಿಲ್ಲ, ಅವ್ರು ಒಬ್ಬರನಾಗ ಹೊಸಬರು, ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ಹೆಂಗ ಇದು ಅಂತ. ಅವ್ರು ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಕೊಟ್ಟರು. ಆ ಹುಡುಗ ಟ್ಯಾಲೆಂಟೆಡ್ ಇದ್ದಾನೆ, ಶಾಣೆ ಇದ್ದಾನೆ, ಒಬ್ಬನ ಮಾಡ್ಕೊಂಡು ಹೋಗ್ತಾನೆ, ಗಾಬರಿ ಆಗ್ಬೇಡ್ರಿ.
1: ಬೆಳೆಯುವ ಸಿನಿಮಾ ಮೊಳಕೆಯಲ್ಲಿ
0: ಅಲ್ಲ, ನನ್ನ ನಶೀವು ಬಹಳ ಚಲೋ ಇತ್ತು. ಆಮೇಲೆ ಹೇಳ್ತೀನಿ, ಆ ದಿವಸ ನಂದು ಸಂಜೆ ಮುಂದೆ ಟ್ರಾನ್ಸ್ಮಿಷನು, ರಾತ್ರಿ 11 ತನಕನು ಏನು ಮಿಸ್ಟೇಕ್ ಇಲ್ಲದ ಹಂಗ ಹೋತು. ನಡು ಒಂದ್ಸಲ ಒಂದು ಟೇಪ್ ಕಟ್ ಆತು, ಅದನ್ನ ಹಾಕಬೇಕಾದ್ರೆ ಇಮ್ಮಿಡಿಯೇಟ್ ನಾಯಕ ಅವರು ಓಡಿ ಬಂದ್ರು, ಟೇಪ್ ಅನ್ನ ಸರಿ ಇದು ಮಾಡಿ ಹಿಂಗ್ ಮಾಡ್ಬೇಕಪ್ಪ ಅಂತ ನನಗೆ ಇನ್ಸ್ಟ್ರಕ್ಷನ್ ಕೊಟ್ರು. ಆಮೇಲೆ ಕಾರ್ಯಕ್ರಮ ಮುಗಿತು, ಹೊರಗೆ ಬಂದುಕೊಳ್ಳಿ, ರೆಡ್ಡಿ ಅವರು ಬಂದು ನನಗೆ ಕಾಂಗ್ರ್ಯಾಚುಲೇಷನ್ ರೀ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ. ಬಹಳ ಖುಷಿ ಆಯ್ತು ನನಗೆ,
1: ಪ್ರಥಮ ಪ್ರಯತ್ನ ಅದು.
0: ಹೇಳ್ತೀನಿ, ನನ್ನ ಜೊತೆಗೆ ನನಗಿಂತ ಹಿಂದೆ ಕೆಲವರು ಕ್ಯಾಜುವಲ್ ಅನೌನ್ಸರ್ಸ್ ಏನು ಮಾಡ್ತಾ ಇದ್ರು, ಏನೇನೋ ಮಿಸ್ಟೇಕ್ ಆಗಿ ಅವರು ಒಬ್ಬೊಬ್ಬರನ್ನ ಕಡಿಮೆ ಮಾಡ್ಕೋತ ಹೋದ್ರು. ಅದ್ರ ಕಡಿಕೆ 1 ವರ್ಷ ಕಂಪ್ಲೀಟ್ ಇದ್ದವ ಅಂತಂದ್ರೆ ನಾನು ಒಬ್ಬನ ನನಗೆ ಬಹಳ ಖುಷಿ ಅನಿಸ್ತದ. ಆತ ಮುಂದೆ ಅದಾದ ಕೂಡಲೇ ಅದೇ ಟೈಮಿಗೆ ರೆಗ್ಯುಲರ್ ಅನೌನ್ಸರ್ ಇದಕ್ಕೆ ಕಾಲ್ ಫಾರ್ ಆಯ್ತು, ಅಪ್ಲೈ ಮಾಡಿದೆ. ಆಮೇಲೆ ಇಂಟರ್ವ್ಯೂ ಇತ್ತು. ಒಂದು ದುಃಖದ ಸಂಗತಿ ಹೇಳಬೇಕು ಅಂದರೆ, ಬಡತನದಿಂದಾಗಿ ನನಗೆ ಆ ಟೈಮ್ನೊಳಗೆ ಹಾಕ್ಕೊಳ್ಳಿಕ್ಕೆ ಸರಿ ಅರಿವಿನ ಇದ್ದಿದ್ದಿಲ್ಲ. ನಾಗೇಶ್ ನಾಯ್ಕ್ ಅವ್ರು ಹೇಳಿದರು, ಇಂಜಿನಿಯರು, ತಮ್ಮ ನಂದು ಪ್ಯಾಂಟ್ ಅದ, ಚಲೋ ಪ್ಯಾಂಟ ಕೊಡ್ತೀನಿ ಹಾಕೋ, ಯಾಕಂದರೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಚಲೋ ಹಾಕ್ಕೊಂಡು ಹೋಗ್ಬೇಕು. ಅವರು ತಮ್ಮ ಪ್ಯಾಂಟ್ ಕೊಟ್ಟರು, ನಾನು ಎಷ್ಟು ನೆನೆಸ್ಬೇಕು ನೋಡ್ರಿ ಅವ್ರನ್ನ.
1: ನೋಡ್ರಿ, ಅಂದ್ರೆ ಇಲ್ಲೇ ನೀವು ಕ್ಯಾಜುವಲ್ ಅನೌನ್ಸರ್ ಇದ್ರಲ್ಲ, ಅವಾಗಷ್ಟೇ ಅವ್ರು ಭೇಟಿಯಾಗಿ
0: ಮುಂದುವರೆದ. ಹೌದು, ಆಮೇಲೆ ಇಂಟರ್ವ್ಯೂ ಒಳಗೆ ಬೇಂದ್ರೆ ಅವರು ಇದ್ರು, ಎನ್ ಕೆ ಅವರು ಇದ್ರು, ಸ್ಟೇಷನ್ ಡೈರೆಕ್ಟರ್ ಇದ್ರು, ಆಮೇಲೆ ಇನ್ನೊಬ್ರು ಲೇಡಿ ಇದ್ರು, ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾಣಿಸ್ತದ ನನಗೆ, ಅವ್ರದ್ದು ಸರಿ ನೆನಪಾಗ್ತಾ ಇಲ್ಲ. ನನ್ನ ಬಯೋಡೇಟಾ ನೋಡಿದ್ರು ಎನ್ ಕೆ ಅವರು ಮತ್ತು ಬೇಂದ್ರೆ ಅವರು. ಅದರೊಳಗೆ ನಾನು ಬರೆದಿದ್ದೆ, ನನಗೆ ನಾಟಕ ನಾನು ಮಾಡಿದ್ದೀನಿ, ಸಾಕಷ್ಟು ಅವಾರ್ಡ್ಸ್ ಬಂದಾವ, ಭಾಷಣ ಸ್ಪರ್ಧೆ ಒಳಗೆ ಕಾಲೇಜ್ನಾಗ ಅಥವಾ ಹೊರಗೆ ಎಲ್ಲಾದರೂ ಕಾಂಪಿಟೇಷನ್ದೊಳಗೆ ನನಗೆ ಫಸ್ಟ್ ಪ್ರೈಸಸ್ ಭಾಳಷ್ಟು ಬಂದಾವ, ನಾನು ಮಿಮಿಕ್ರಿ ಮಾಡ್ತೀನಿ ಅಂತೆಲ್ಲ ಬರೆದಿದ್ದೆ. ಮಿಮಿಕ್ರಿ ಮಾಡ್ತೀನಿ ಅಂದ್ರೆ ನೀ ಏನು ಮಾಡ್ತೀಪ, ಬೇಂದ್ರೆ ಅವ್ರು ನನಗೆ ಕೇಳಿದರು. ನಾನಂದೆ, ಪಕ್ಷಿಗಳ ಹಂಗೆ ನಾನು ಪ್ರಾಣಿಗಳ ಹಂಗೆ ಕೂಗುಗಳನ್ನು ಮಾಡ್ತೀನಿ ಕೆಲವೊಂದು, ನಾ ಹಿಂಗಾಗಿ ಸುಮಾರಷ್ಟು ಹೇಳಿದೆ. ಆಗಿನ ಟೈಮ್ನೊಳಗೆ ಯಂಗ್ ಇದ್ದೆ ನಾನು, ಧ್ವನಿಗೊಳಗೆ ಶಕ್ತಿ ಇತ್ತು. ಸುಮಾರು 100 ನಾನು ಬೇರೆ ಬೇರೆ ವಿವಿಧ ಶಬ್ದಗಳನ್ನು ಮಾಡ್ತಿದ್ದೆ ನಾನು. ಅವರು ಪಕ್ಷಿಗಳ ಹಂಗೆ ಮಾಡಿ ತೋರಿಸಪ್ಪ ಅಂತಂದರು. ಸಣ್ಣಾಗಿ ನನ್ನ ಪಕ್ಷಿ ಹಂಗೆ ಸಣ್ಣ ಚಿಟುಗುಬ್ಬಿ ಕಂಟಿ ಒಳಗೆ ಕೂತು ಒದರ್ತಾವಲ್ಲ, ಆ ಥರ ನಾನು ಶಬ್ದ ಮಾಡಿದೆ. ಬೇಂದ್ರೆ ಅವ್ರಿಗೆ ಹೇಳ್ತೀನಿ, ಎಷ್ಟು ಖುಷಿ ಆಯ್ತು, ಅಲ್ಲಪ್ಪ ನೀ ಪಕ್ಷಿ ಹೆಂಗ ಒದರು ಅಂತ ಅಂದ್ರೆ ಅದರಂಗ ಒದರ್ಬೇಕಲ್ಲಪ್ಪ. ನಾ ಗಾಬರಿ ಅದೇ, ನಾ ಮಾಡಿದ ಏನೋ ತಪ್ಪಾಗಿರ್ಬೇಕು ಅಂತ. ಅದವರು ಅಲ್ಲೋ ಅದಕ್ಕಿಂತ ಚಂದ ಹಾಡಿದ್ಯೋ ನೀನು ಅಂತ. ಅಯ್ಯೋ ನನಗೆ ಹೇಳ್ತೀನಿ ಇಷ್ಟು ಖುಷಿ ಆಯ್ತು. ಆಮೇಲೆ ಏಕಪಾತ್ರ ಅಭಿನಯ ಒಂದು ಮಾಡಿ ತೋರಿಸು ಅಂತಂದ್ರು, ಮಾಡಿದೆ, ಖುಷಿ ಪಟ್ಟರು. ಅದಾದ ಕೂಡಲೇ ಇಂಟರ್ವ್ಯೂ ನಮ್ದು ಮುಗೀತು. ಅದ್ರ 3 ನಂತರ ದಿಲ್ಲಿಯಿಂದ ಆರ್ಡರ್ ಬಂತು. ಅದಕ್ಕಿಂತ ಮೊದಲು ಏನಾಯ್ತು ಅಂತಂದ್ರೆ, ನನ್ನ ಜೋಡಿ ಕೆಲಸ ಮಾಡಿದಂತಹ ವ್ಯಕ್ತಿ ಅಂದ್ರೆ ಶಾಲಿ ಒಳಗೆ ನನ್ನ ಜೋಡಿ ಇದ್ದವರು, ಕ್ಯಾಜುವಲ್ ಅನೌನ್ಸ್ ಮಾಡಿದಂಥವ್ರು, ಅವ್ರು ಏನು ಮಾಡಿದರು ಅಂತಂದ್ರೆ, ಪರಿಚಯ ಇತ್ತಲ್ಲ ಮನೆಗೆ ಬಂದರು, ನಮ್ಮ ತಾಯಿಗೆ ಅಂದರು, ಅಲ್ಲ ಅವಂಗೆ ಯಾಕೆ ಕಳಿಸ್ತೀರಿ, ಅದು ಆ ಜಾಗ ನನಗೆ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತು ಅವನ ಅದಕ್ಕೆ ನಮ್ಮ ತಾಯಿ ಅಂದರು, ಅಲ್ಲವ ನಿಮಗೆ ಸಿಕ್ಕರೆ ನನಗೆ ಭಾಳ ಸಂತೋಷ, ಅವ ಏನೋ ಪ್ರಯತ್ನ ಮಾಡ್ತೀನಿ ಅಂತ ಅಂದಾನ. ಮಾಡಲಿ, ಪ್ರಯತ್ನ ಮಾಡೋದಕ್ಕೆ ಏನು ಆಗಲಿ ಬಿಡ್ರಿ ಅಂತ. ಆದ್ರೆ ನನ್ನ ನಶೀಬ ಇಷ್ಟು ಚಲೋ ಇತ್ತಲ್ಲ ಅಂದ್ರೆ ನಾನು ಟಾಪರ್ ಆಗಿ ಸಿಲೆಕ್ಟ್ ಆದೆ
1: ನೋಡ್ರಿ ಸರ್.
0: ಆಮೇಲೆ ಯಾವ ವ್ಯಕ್ತಿ ತನಗೆ ಸಿಗತದ ಅಂತ ಹೇಳಿದ್ದಲ್ಲ, ಆ ಮನುಷ್ಯಾಗ ಇಂಟರ್ವ್ಯೂಗೂ ಬರಲಿಲ್ಲ, ಅಂದ್ರೆ ಅಲ್ಲೇ ರಿಜೆಕ್ಟ್ ಆಗಿರ್ಬೇಕು ಅವ್ರದ್ದು.
1: ಹಿಂಗಾಗಿ ನೀವು ಪರ್ಮನೆಂಟ್ ಅನೌನ್ಸರ್ ಆಗಿ
0: ಆದ್ರೆ ಒಂದ್ ಕಂಡೀಷನ್ ಹಾಕಿದ್ರವರು, ನೀ ಸದ್ಯ ಹೋಗಿ ಗುಲ್ಬರ್ಗ ಸ್ಟೇಷನ್ ಒಳಗ

0: ಕೆಲಸ ಮಾಡ್ಬೇಕು.
1: ಆಮೇಲೆ
0: ನಾವು ಇಲ್ಲಿ ನಿನಗೆ ಧಾರವಾಡಕ್ಕೆ ಕರೆಸ್ತೀನಿ. ಗುಲ್ಬರ್ಗಕ್ಕೆ ಹೋದೆ, ಒಂದು ವರ್ಷ ಅಲ್ಲಿ ಇದ್ದೆ. ಅಷ್ಟರಾಗ ನನಗೆ ಇದು ಸಿಕ್ತು, ಧಾರವಾಡಕ್ಕೆ ವಾಪಸ್ ಬಂದೆ ನಾನು. ಗುಲ್ಬರ್ಗದಾಗ ಇದ್ದಾಗ ಏನಾತಂದ್ರೆ ನನ್ನ ಜೋಡಿ ಇನ್ನೊಬ್ಬರು ಅನೌನ್ಸರ್ ಇದ್ರು, ಅವರು ಮೈಸೂರು ಕಡೆಯವರಿದ್ದರು. ಇಲ್ಲಿದ್ದ ಧಾರವಾಡದಿಂದ ಎಲ್ಲಾನು ಪ್ರತಿ ವಾರ ಬಾಕ್ಸ್ನೊಳಗೆ ಕಾರ್ಯಕ್ರಮದ ಟೇಪ್ಸ್ ಎಲ್ಲ ಅಲ್ಲಿ ಹೋಗ್ತಿದ್ದು. ಅಲ್ಲಿ ನಾವು ಅನೌನ್ಸ್ಮೆಂಟ್ ಕೊಟ್ಟು ಅದನ್ನು ಪ್ಲೇ ಮಾಡ್ತಿದ್ವಿ. ಒಂದು ದಿವಸ ಏನಾತಂದ್ರೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು ರಾತ್ರಿ ಸಂಗೀತದ ಕಾರ್ಯಕ್ರಮ ಇತ್ತು. ಅಲ್ಲಿ ಡ್ಯೂಟಿ ಆಫೀಸರು ಆ ದಿವಸ ಅವರಿಗೆ ರಜೆ ಇತ್ತು. ನಾನು ಸೀನಿಯರ್ ಇದ್ದಿದ್ದರಿಂದ ನನಗೆ ಡ್ಯೂಟಿ ಆಫೀಸರ್ ಕೆಲಸ ಕೊಡಿಸಿದರು. ಆಮೇಲೆ ಇನ್ನೊಬ್ಬರು ಜೂನಿಯರ್ ಇದ್ದವರಿಗೆ ಅನೌನ್ಸ್ಮೆಂಟ್ ಡ್ಯೂಟಿಗೆ ಹಾಕಿದರು. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಅಂತ ಹೇಳಬೇಕಾಗಿತ್ತು. ಅವರು ಅದಕ್ಕಿಂತ ಮೊದಲು ಟೇಪ್ ಕ್ಯೂ ಮಾಡಿದ್ರೆ ಕಾಣಿಸ್ತದೆ. ಗಂಗೂಬಾಯಿ ಅವರ ಧ್ವನಿ ಸ್ವಲ್ಪ
1: ಗಂಡಸರ
0: ತರ ಕೇಳಿಸ್ತಿತ್ತು. ಅದು ಕ್ಷಮ ಕೇಳ್ಕೊತೀನಿ ಆ ತಾಯಿ ಹತ್ರ. ಮನುಷ್ಯ ಏನ್ ಮಾಡಿದ ಅಂದ್ರೆ ಅನೌನ್ಸ್ಮೆಂಟ್ ಗಂಗೂಬಾಯಿ ಹಾನಗಲ್ ಅಂತ ಕೊಟ್ಟುಬಿಟ್ರ. ನನಗೊಂಥರ ಶಾಕ್ ಆತು, ನಾ ಹೇಳಿದೆ. ಆಮೇಲೆ ಅಷ್ಟರಾಗ ಆ ಮನುಷ್ಯ ಬಂದ, ಏನ್ರಿ ಧಾರವಾಡದವ್ರಿಗೆ ತಲೆನೇ ಇಲ್ರಿ, ಕ್ಯೂ ಶೀಟ್ನಾಗ ಗಂಗೂಬಾಯಿ ಅಂತ ಬರ್ದಾರ. ಆ ಧ್ವನಿ ನೋಡಿದ್ರೆ ನಾನು ಗಂಗೂಬಾಯಿ ಅಂತ ಕೊಟ್ಟುಬಿಟ್ಟಿರಿ. ಹೇಳ್ತೀನಿ, ಅಲ್ಲಿ ಒಬ್ರು ಇಂಜಿನಿಯರ್ ಇದ್ರು, ಇರ್ಷಾದ್ ಅಂತ ಹೇಳಿ. ಆ ಮನುಷ್ಯಾಗ ಸಂಗೀತದ ಬಗ್ಗೆ ಇದ್ರ ಬಗ್ಗೆ ಒಳ್ಳೆ ಶಾಣೆ ಇದ್ದ ಮನುಷ್ಯ. ಇಮ್ಮಿಡಿಯೇಟ್ ಅವ್ರು ಜೋರಾಗಿ ನಕ್ಬಿಟ್ಟ, ಈ ಕ್ಯಾ ಭಾಯಿ. ಆ ಮನುಷ್ಯ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗೋ ತನಕ ಅವರಿಗೆ ಕ್ಯಾ ಭಾಯಿ ಗಂಗೂಬಾಯಿ ಅಂತ ಹೇಳಿ ಆ ಚಾಸ್ತಿ ಮಾಡಿಬಿಡ್ತಿದ್ರು ಅವರು.
1: ಅಲ್ಲ
0: ಹಂಗ. ಆಮೇಲೆ ಇಲ್ಲಿ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದ್ರೆ ನಾನು ಬಹಳ ದಿವಸ ಇಲ್ಲಿ ಅನೌನ್ಸ್ಮೆಂಟ್ ಇದಕ್ಕೆ ಅನೌನ್ಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ.
1: ಅಂದ್ರೆ ಕಾರ್ಯಕ್ರಮಕ ವಿಭಾಗಕ್ಕೆ ಹೋದ್ರಿ ನೀವು?
0: ಯು ಬಿ ಬೆಳ್ಳಕ್ಕಿ ಅಂತ ಹೇಳಿ ಸೀನಿಯರ್ ಆಫೀಸರು, ಅವರು ಯುವವಾಣಿ ಮತ್ತು ಟಾಕ್ಸ್ ನೋಡ್ಕೋತಿದ್ರು, ಇಂಗ್ಲಿಷ್ ಟಾಕ್ಸ್. ಅವರಂದ್ರು ಇಲ್ಲ, ನೀನ್ ನನ್ನ ಸೆಕ್ಷನ್ಗೆ ಬರಬೇಕು, ಅಲ್ಲಿ ನೀನ್ ನನಗೆ ಅಸಿಸ್ಟ್ ಮಾಡಬೇಕು. ಸೊ ಹಿಂಗಾಗಿ ನಾನು ಪ್ರೊಡಕ್ಷನ್ ಅಸಿಸ್ಟ್ ಆಗಿ ಬಹಳ ವರ್ಷ ಕೆಲಸ ಮಾಡಿದೆ. ಯು ಬಿ ಬೆಳ್ಳಕ್ಕಿ ಅವರು ಎಂಥ ನಾಲೆಜಬಲ್ ಜೆಂಟಲ್ಮನ್ ಅನ್ಬೇಕು, ಇಷ್ಟು ನನಗೆ ಟ್ರೈನಿಂಗ್ ಕೊಟ್ಟರಲ್ಲ. ಯಾವ ಬೇಕಾದ ಕಾರ್ಯಕ್ರಮ ನಾನು ಮಾಡ್ಕೊಂಡು ಹೋಗಬಹುದಾಗಿತ್ತು. ಪೇಕ್ಷಗಳು ಮಾಡುವಂತಹ ಕಾರ್ಯಕ್ರಮ ಸಹ ನಾನು ಅಲ್ಲಿ ಕೂತು ಎಲ್ಲ ನಾನು ಮಾಡುವಷ್ಟು ನನಗೆ ಅವ್ರ ನಾಲೆಜ್ ಕೊಟ್ಟರು. ಆಮೇಲೆ ಇಂಗ್ಲಿಷ್ ಅನೌನ್ಸ್ಮೆಂಟ್ಸ್ ಯುವಾಣಿ ಒಳಗೆ ಬರ್ತಿತ್ತು, ವಾರದಾಗ ಒಂದು ದಿವಸ ಇಂಗ್ಲಿಷ್ ಕಾರ್ಯಕ್ರಮ. ಅನೌನ್ಸ್ಮೆಂಟ್ ಹೆಂಗೆ ಬರೀಬೇಕು, ಹೆಂಗೆ ಅದನ್ನು ಕೊಡಬೇಕು ಅನ್ನೋದನ್ನು ಸಹ ನನಗೆ ಭಾಳ ಒಳ್ಳೆ ಟ್ರೈನಿಂಗ್ ಕೊಟ್ಟರು ಅವರು. ಅವ್ರನ್ನ ಭಾಳ ನೆನೆಸ್ತೀನಿ ನಾನು. ಆಮೇಲೆ ಒಂದು ಪ್ರಸಂಗ ಹಿಂಗೆ ಬಂತು. ಇಂಗ್ಲಿಷ್ ಟಾಕ್ಸ್ ಇದು ಮಾಡ್ಬೇಕಾದ್ರೆ ರೆಕಾರ್ಡಿಂಗಕ್ಕೆ ನಾ ಹೋಗ್ತಿದ್ದೆ. ನನಗೆ ಹಚ್ಚುತ್ತಿದ್ರು ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್, ಹ್ಯೂಮರಸ್ ಟಾಕ್ಸಿಗೆ ಅವ್ರನ್ನ ಇನ್ವೈಟ್ ಮಾಡ್ತಿದ್ರು. ಭಾಳ ಒಳ್ಳೆ ಪ್ರತಿಭಾವಂತ ಜಡ್ಜ್ ಆಗಿದ್ದರು. ಅವರು ಬಂದಾಗ ಅವ್ರನ್ನ ಸ್ಟುಡಿಯೋದ ಕೂಡಿಸಿ ಚೆಕ್ ಮಾಡಿ ಹೆಂಗೆ ಇದ್ರ ಮಾಡ್ಬೇಕು ಎಲ್ಲ ಇದು ಮಾಡಿ ರೆಕಾರ್ಡ್ ಮಾಡಿ ಕಳಿಸುವಂಥದ್ದು ಪದ್ಧತಿ ನನ್ನಲ್ಲಿ ಇತ್ತು. ಅವ್ರನ್ನ ಸ್ಟುಡಿಯೋದಾಗ ಹೋಗಿ ಅವ್ರಿಗೆ ಹೇಳಿದೆ, ಒಂದು ಎರಡು ಲೈನ್ ನೀವು ಓದ್ರಿ, ನಾನಲ್ಲಿ ಲೆವೆಲ್ ನೋಡ್ಕೋತೀನಿ, ಆಮೇಲೆ ಬಂದು ನಿಮಗೆ ಹೇಳ್ತೀನಿ. ಸೆಟ್ ಮಾಡಿದ ಮೇಲೆ ಮುಂದೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಬೈ ಚಾನ್ಸ್ ಕೆಲವೊಮ್ಮೆ ಓದಬೇಕಾದ್ರೆ ತಪ್ಪುಗಳಾಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಅವ್ರಿಗೇನು ಹೇಳ್ತಿದ್ದೆ, ಅಲ್ಲಿ ಪಾಸ್ ಕೊಡ್ರಿ, ಆ ಸೆಂಟೆನ್ಸ್ ಮತ್ತೊಮ್ಮೆ ಓದ್ರಿ, ನಾ ಅದನ್ನು ಎಡಿಟ್ ಮಾಡ್ತೇನೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅವರು ಬೆಳ್ಳಕ್ಕೆ ಅವರಿಗೆ ಫೋನ್ ಮಾಡ್ತಿದ್ರಂತೆ, ಇಲ್ಲ ನಾನು ಬೇರೆ ಯಾರನ್ನೂ ಕಳಿಸ್ಬೇಡ್ರಿ ರೆಕಾರ್ಡಿಂಗ್ ಮಾಡಲಿಕ್ಕೆ, ಆ ಮನುಷ್ಯನ ಕಳಿಸ್ರಿ ಅಂತ ಹೇಳ್ತಿದ್ರಂತೆ ಅವ್ರು. ಅದು ಒಂದು ನನಗೆ ಸರ್ಟಿಫಿಕೇಟ್
1: ಸಿಕ್ಕಂಗೆ.
0: ಹೌದು. ಆಮೇಲೆ ಬೇಂದ್ರೆ ಅವರು ಯಾವಾಗಾರ ರೆಕಾರ್ಡಿಂಗ್ಸ್ಗೆ ಇಲ್ಲಿ ಬಂದಾಗ, ಅವರು ಬೆಳ್ಳಕ್ಕೆ ಅವರಿಗೆ ರೆಕಾರ್ಡಿಂಗ್ ಸಲುವಾಗಿ ಬಂದಾಗ ಅವ್ರಿಗೆ ಹೇಳ್ತಿದ್ರಂತೆ, ಇಲ್ಲಪ್ಪ ಆ ಪ್ರಾಣಿ ಹಂಗೆ ಪಕ್ಷಿ ಹಂಗೆ ಕುರು ಕುರು ಮಾಡ್ತಾನೆ ನೋಡ್ರಿ, ಅವ್ನ ಕರಿ ಕಳಿಸ್ರಿ ಮೊದ್ಲು ಇಲ್ಲೇ ಅಂತ. ಆಮೇಲೆ ಅವ್ರು ಬಂದು ಹೇಳಿ, ಇಲ್ಲ ಅಜ್ಜ ಕರೀತಾರೆ, ಹೋಗಿ ಭೇಟಿಯಾಗಿ ಬರ್ರಿ ಅಂತ ನನಗೆ ಬೆಳ್ಳಕ್ಕೆ ಅವ್ರು ಹೇಳ್ತಿದ್ರು. ಒಳಗೆ ಹೋದ ಕೂಡಲೇ ಅವ್ರು ಏನು ಮಾಡಿದರು, ಅಲ್ಲಪ್ಪ ಪಕ್ಷಿ ಹಂಗೆ ಪ್ರಾಣಿ ಹಂಗೆ ಒಂದು ಚೂರು ಕುರು ಕುರು ಮಾಡು. ನಾನು ಅವರಿಗೆ ಒಂದು ಎರಡು ಮೂರು ಧ್ವನಿಗಳನ್ನು ಇದು ಮಾಡಿದ್ಮೇಲೆ ಖುಷಿಯಾಗಿ ಖುಷಿ ಆಯ್ತು, ಹೋಗಿ ಬಾ ಇನ್ನಂತ.
1: ಸರ್, ಮುಂದೆ ಹೋಗೋಕ್ಕಿಂತ ಮೊದಲಿಗೆ ಮತ್ತೆ ನಮಗಷ್ಟು ತೋರಿಸೇ ಬಿಡ್ರಲ್ಲ, ನಿಮಗೆ ಯಾವುದು ಭಾಳ ಖುಷಿ ಅನಿಸ್ತದ ಅದನ್ನು?

0: ಇಲ್ಲಿ ಒಂದು ಏನಿದೆ ಅಂದರೆ, ಈಗ ಒಂದು 3-4 ದಿವಸದ ಹಿಂದೆ ನಾನು ನನ್ನ ಆತ್ಮೀಯ ವೈದ್ಯರು ಸೀನಿಯರ್ ಅವ್ರ ಮನೆಗೆ ಹೋಗಿದ್ದೆ. ಅವ್ರದ್ದು ಹಳೇ ಮನೆ, ಹಾಲ್ ಇಷ್ಟು ಚಂದ ದೊಡ್ಡದ, ಎಕೋ ಆಗುವಂತಹದ್ದು, ಅಲ್ಲಿ ಈ ಶಬ್ದ ಮಾಡಿದೆ, ಎಷ್ಟು ಚಂದ ಕೇಳಿಸ್ತದ ಅದು.
1: ಈಗ ನಮ್ಗೆ ಚಂದ ಕೇಳಿಸ್ತಾರೆ.
0: ಅವ್ರ ಮನೆಯವ್ರ ಅಂದ್ರು, ಏ ಎಲ್ಲೋ ಗುಬ್ಬಿಗಳು ಬಂದಾವ್ ನೋಡ್ರಿ, ಎಲ್ಲೋ ಓದರ್ಲಿಕ್ಕೆ ತಾವ್ ನೋಡ್ರಿ ಅಂತ ಹಿಂಗ ಹಿಂಗ ನೋಡಿದ್ರ. ನನಗ್ ನಗು ಬಂತ, ಸ್ವಲ್ಪ ಬಂದ್ ಮಾಡಿದೆ. ಎರಡನೇ ಸಲ, ಹೌದು ಯಾವಾಗ ಬರ್ತಿರ್ತಾವ್ರಿ ಅವು, ಹಿಂಗ ಧ್ವನಿ ಮಾಡಿ ಹೋಗ್ತಾವ.
1: ಬಹಳ ಚಂದ, ಬಹಳ ಚಂದ, ಖುಷಿ ಆಯ್ತು ಕೇಳಿ.
0: ಆಮೇಲೆ ಇನ್ನೊಂದು ಇದನ್ನ ಮಾಡಿದೆ, ಗಂಡು ಬೆಕ್ಕು ತನ್ನ ಸಂಗಾತಿಯನ್ನ ಕರೀಲಿಬೇಕಾದ್ರೆ ಯಾವ ರೀತಿ ಇದು ಧ್ವನಿ ಮಾಡ್ತದ ಅದು.

0: ಆಗ ಹೆಣ್ಣು ಬೆಕ್ಕು ಓಡಿ ಬರ್ತದೆ. ಅದಕ್ಕೆ
1: ನಾನು ಈಗೆಲ್ಲ ಹುಡುಕ್ಲಿಕ್ಕತ್ತೀನಿ ಸರ್ ಸ್ಟುಡಿಯೋದೊಳಗೆ, ಎಲ್ಲೇ ಬೆಕ್ಕು ಎಲ್ಲಿ ಬಂದದ ಅಂತೇಳಿ. ಬಹಳ ಚಂದ.
0: ಆಮೇಲೆ ಘಟನೆಗಳನ್ನ ನೆನಪು ಮಾಡ್ಕೋಬೇಕು. ಇಲ್ಲಿ ಆಕಾಶವಾಣಿ ಇದ್ರೊಳಗೆ ಸ್ಟುಡಿಯೋದೊಳಗೆ ಅನೌನ್ಸ್ಮೆಂಟ್ ಕೊಡ್ಲಿಕ್ಕೆ ಕೂತಿದ್ದೆ. ಕೇಶವ್ ಗುರಮ್ ಅವರು ಬಂದರು, ಅವರು ರೆಕಾರ್ಡಿಂಗು ಎಲ್ಲ ಅರೇಂಜ್ಮೆಂಟು ಮಾಡ್ತಾ ಇದ್ರು. ಅವರಂದ್ರು ಹಿಂಗೆ ಹಿಂಗೆ ರೆಕಾರ್ಡಿಂಗ್ ಬಂದದ, ಈ ರಾಗಗಳನ್ನು ಅವ್ರು ಹಾಡ್ತಾರಂತ ಅನೌನ್ಸ್ಮೆಂಟಿಗೆ ರೆಡಿ ಮಾಡ್ಕೊಡ್ರಿ.
1: ಲೈವ್ ಇತ್ತೇನು ಸರ್?
0: ಲೈವ್ ಲೈವ್, ಅವಾಗೆಲ್ಲ ಲೈವ್ ಇರ್ತಿದ್ದು. ಆಮೇಲೆ ಬಂದೆ, ರೆಡಿ ಎಲ್ಲ ಬಂತು, ಇನ್ನೂ ಟೈಮ್ ಇತ್ತು, 2 ಮಿನಿಟ್ ಹೊರಗೆ ಬಂದೆ. ಆ ಆರ್ಟಿಸ್ಟ್ ಬಂದಿದ್ರು, ಏನೋ ಒಂಥರ ನನಗೆ ವಾಸನೆ, ಗಟ್ರ ವಾಸನೆ ಬಂದಂಗೆ ಅನಿಸ್ತು ಒಂಥರ. ಗುರಮ್ ಅವ್ರಿಗೆ ಹೇಳಿದೆ, ಏನೋ ಒಂಥರ ಗಟ್ರ ವಾಸನೆ ಬರ್ತದೆ, ಸ್ಟುಡಿಯೋದಾಗ ನಮ್ದು ಭಾಳ ಕ್ಲೀನ್ ಇರ್ತದೆ, ಆ ಥರ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ನನಗೇನೋ ಡೌಟ್ ಬಂತು, ಏನೋ ನೋಡ್ರಿ ವಾಸನೆ, ಗಟ್ರ ವಾಸನೆ ಇದ್ದಂಗೆ ಅದ ನೋಡ್ರಿ ಒಂಥರ ಅಂತಂದು. ಅವರಿಗೆ ಸ್ಟ್ರೈಕ್ ಆತದು ಏನಂತೇಳಿ ಇಮಿಡಿಯೇಟ್ ಏನು ಮಾಡಿದ್ರು, ಅವರು ಒಂದು ಬೇರೆ ಒಂದು ಗ್ರಾಮೋಫೋನ್ ರೆಕಾರ್ಡ್ ತಂದುಕೊಟ್ರು. ಆ ಮನುಷ್ಯ ಏನಾದರೂ ತಪ್ಪು ಇದನ್ನು ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ನಾನು ಸನ್ನಿ ಮಾಡ್ತೀನಿ, ಈ ರೆಕಾರ್ಡ್ ಹಾಕಿಬಿಡ್ರಿ ಅಂತ. ಆ ಬಂದಂಥ ಆರ್ಟಿಸ್ಟ್ ಏನಿದ್ರಲ್ಲ, ಚಲೋ ಇದನ್ನು ಮಾಡೇ ಬಂದಿದ್ರು. ಆದರೆ ಏನದ ಅಂತಂದ್ರೆ ಏನೂ ತಪ್ಪು ಮಾಡಲಿಲ್ಲ, ಆ ರೆಕಾರ್ಡ್ ತಪ್ಪು ಹಾಕುವಂಥ ಪ್ರಸಂಗನೇ ಬರಲಿಲ್ಲ, ಭಾಳ ಚಂದ ಹಾಡಿ ಹೋದರು. ಇಂಥ ಪ್ರಸಂಗ ಆಗಿದ್ದದೆ. ಆಮೇಲೆ ಇನ್ನೊಮ್ಮೆ ಸ್ಟುಡಿಯೋ ಕಾರಿಡಾರ್ದಾಗ ಒಂದು ಇಬ್ಬರು ಫ್ಲೂಟ್ ಆರ್ಟಿಸ್ಟ್ ಇದ್ದರು, ಅವರು ಕೂತು ಫ್ಲೂಟ್ ಒಬ್ಬೊಬ್ಬರ ಬಾಯಿಗೆ ಹಿಡಿದು ಚೆಕ್ ಮಾಡ್ತಾ ಇದ್ರು. ಇಮಿಡಿಯೇಟ್ ಏನಾಯ್ತು, ನಾನು ಅಲ್ಲಿ ನಿಂತೆ, ಅವರು ಚೆಕ್ ಮಾಡ್ಕೋತಾ ಇದ್ದಾಗ ನಾನು ಆ ಧ್ವನಿನ ಇಮಿಟೇಟ್ ಮಾಡಿದೆ. ಅವರು ಒಬ್ಬರು ಮುಖ ಒಬ್ರು ಹಿಂಗೆ ಹಿಂಗೆ ನೋಡ್ಲಿಕ್ಕೆ ಹತ್ತಿದ್ರು. ಇಬ್ಬರು ಆರ್ಟಿಸ್ಟ್ ನೋಡಿದ್ರು, ನೋಡಿದ್ರು ಆಮೇಲೆ ಇಟ್ರು, ಏ ಒಂದು ಫ್ಲೂಟ್ನಿಂದ 2 ಸೂರು ಹೆಂಗೆ ಬರ್ಲಿಕ್ಕೆ ಹತ್ತಾವ ಇವು ಅಂತ. ಅಲ್ಲಿ ಬಾಜುಕ ಮ್ಯೂಸಿಕ್ ಏನು ಪೆಕ್ಸ್ ಇದ್ರಲ್ಲ, ಅವರಿಗೆ ನನ್ನ ತುಂಟತನ ಗೊತ್ತಿತ್ತು, ಏ ಶಾನ್ವಾರ್ ಸುಮ್ ಕುಡ್ರಿ ನೀವು. ಆಮೇಲೆ ಅವ್ರು ಚೆಕ್ ಮಾಡಿ ಇಟ್ಟರು. ಅದಾದ ಮೇಲೆ ಅವ್ರಿಗೆ ನಾ ಕೇಳಿದೆ, ಅಲ್ರಿ ಒಂದು ಫ್ಲೂಟ್ನಾಗೆ 2 ಸೂರು ಹೆಂಗೆ ಬರ್ತಾವ್ರಿ ಅಂತ. ಇಲ್ರಿ ನಮ್ಮಲ್ಲಿ ಉಪಯೋಗ ಮಾಡ್ದ ಹಂಗ ಇಟ್ಟಿರ್ತೇವಲ್ಲ, ಅದಕ್ಕೆ 2-2 ಸೂರು ಬರ್ತಿರ್ತಾವ. ಬಹಳ ಇವ್ರು ಹೇಳ್ತೀನಿ, ನಾಗೇಶ್ ನೀವು ಬಹಳ ಕಾಡ್ತಿರ ಬಿಡ್ರಿಪ್ಪ ಅಂತಂದ್ರೆ ಅದು
1: ಗೊತ್ತಿದ್ದವ್ರಿ ಗೊತ್ತ.
0: ಆಮೇಲೆ ಹೇಳಿದ್ನಲ್ಲ ಇನ್ನೊಮ್ಮೆ
1: ನಿಮ್ಮ ತುಂಡುತನದ ಇನ್ನೊಂದು ಹೇಳ್ರಿ ಘಟನೆ.
0: ಇಲ್ಲಿ ಸ್ಟುಡಿಯೋದಿಂದ ನ್ಯೂಸ್ ಮುಗಿಸ್ಕೊಂಡು ಅಗದಿ ರಿಲ್ಯಾಕ್ಸ್ ಆದೆ, ಎಲ್ಲ ತಲೆ ಮೇಲಿನ ಭಾರ ಕಡಿಮೆ ಅನಿಸ್ತು. ಹೊರಗೆ ಬಂದೆ, ಕಾರಿಡಾರಿಗೆ ಬಂದೆ, ಎದುರುಗಡೆ ಇಂಜಿನಿಯರಿಂಗ್ ಕಂಟ್ರೋಲ್ ರೂಮ್ ಇತ್ತು. ಅದೇನೋ ಒಂದು ಸ್ಫೂರ್ತಿ ಬಂತು. ಇಮ್ಮಿಡಿಯೇಟ್ ಆಗಿ ನನ್ನ ಬಾಯಿಂದ ಅನ್ನೋಯಿಂಗ್ಲಿ ಬೇಕಂತಲ್ಲ ಸೈರನ್ ಶಬ್ದ ಬಂದ್ಬಿಡ್ತು. ಅವ್ರಿಗೆ ಕಂಟ್ರೋಲ್ ರೂಮ್ ಬಾಗ್ಲ ತೆಗೆದೆ, ಅಲ್ಲಿ ಒಬ್ರು ಇಂಜಿನಿಯರ್ ಕೂತಿದ್ರು ಹೊಸಬ. ಆ ಮನುಷ್ಯ ಗೊತ್ತಾಗ್ಲಿಲ್ಲ, ಇಮಿಡಿಯೇಟ್ ಆ ಸ್ವಿಚ್ ಈ ಸ್ವಿಚ್ ಕಂಟ್ರೋಲ್ ರೂಮ್ ನೋಡ್ಲಿಕ್ಕೆತ್ತಿದ. ರಾವ್ ರಾವ್ ಬನ್ರಿ ಇಲ್ಲಿ ಅಂತ. ರಾವ್ ಸೀನಿಯರ್ ಇಂಜಿನಿಯರ್ ಇಮಿಡಿಯೇಟ್ ಓಡಿ ಬಂದ್ರು, ಏ ಏನೋ ಸಫಳ ಬರ್ಲಿಕ್ಕೆತ್ತಿದ ಸೈರನ್ನು ಗೊತ್ತಾಗ್ವಲ್ತು. ಆಮೇಲೆ ಅವ್ರು ನನ್ನ ನೋಡಿದ್ರಲ್ಲಿ ಅವನ್ ಗಾಬರಿ ನೋಡಿ ಬಾಯ್ ಬಂದ್ ಮಾಡಿಬಿಟ್ಟೆ ನಾನು. ರಾವ್ ಅಂದ್ರು, ಮರಾಯ ಹೊಸ ಬಿದ್ದಾನು, ಯಾಕೆ ಕಾಡ್ತೀಯ ಇದು ತುಂಟತನ. ಬಹಳ ಇಂಥ ಬಹಳಷ್ಟು ಆಗ್ಯಾವ ಮಜಾ, ಒಂದು ಏನೋ ಒಂದು ಖುಷಿ
1: ಹೌದಲ್ಲ
0: ನೆನೆಸ್ಕೊಳ್ಳೋದು.
1: ಆಮೇಲೆ ನೀವು ಪರ್ಮನೆಂಟ್ ಅನೌನ್ಸರ್ ಆಗಿ ಎಷ್ಟು ವರ್ಷ ಕಾರ್ಯ ಮಾಡಿದ್ರಿ?
0: ಸುಮಾರು 9 ವರ್ಷ ನಾನು ಇದು ಮಾಡಿದೆ. ಆಮೇಲೆ ಸಡನ್ ಆಗಿ ನ್ಯೂಸ್ ಇದಕ್ಕೆ ಕಾಲ್ ಫಾರ್ ಮಾಡಿದ್ರು, ಅದರೊಳಗೆ ಸಿಲೆಕ್ಟ್ ಆದೆ. ಪ್ರದೇಶ ಸಮಾಚಾರಕ್ಕೆ ಟಾಪರ್ ಆಗಿ ಸಿಲೆಕ್ಷನ್ ಆತ್ ನಂದು. ಅಚ್ಯುತನ್ ಅಂತ ಹೇಳಿ ನಮ್ಮ ಎಡಿಟರ್ ಇದ್ರು,
1: ಕೆ ಎಸ್ ಅಚ್ಯುತನ್,
0: ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಗುಡ್. ಅಂತ ಎಡಿಟರು ಆಕಾಶವಾಣಿಗೆ ಯಾರೂ ಇನ್ನೂ ಆಗಿಲ್ಲ, ಇನ್ನೂ ಆಗ್ಲಿಕ್ಕೂ ಇಲ್ಲ. ಆ ಥರದ ಅದ್ಭುತ ವ್ಯಕ್ತಿ ಇದ್ರು.
1: ನನಗೂ ಅವ್ರು ನೋಡಿದಂತ ಭಾಗ್ಯ ಅದ ಸರ್.
0: ಬಹಳ ಬಹಳ ಅದ್ಭುತ. ಸ್ಪಷ್ಟ ಅವ್ರಿಗೆ ನನ್ನ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ, ಏನೋ ಒಂದು ಸುದ್ದಿಯನ್ನು ಇದ್ರ ಮಾಡಿದ್ರೆ ಯಾವ ರೀತಿಯ ನಮ್ಮ ಆಕಾಶವಾಣಿಗೆ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಯೋಗ್ಯ ಆಗ್ತದ ಆ ಥರ ಬರಿಬಹುದಲ್ಲ ಇವರು, ಅಷ್ಟು ನನ್ನ ಮೇಲೆ ಅವರು ವಿಶ್ವಾಸ ಇಟ್ಟಿದ್ರು. ಅದರಂಗ ಮಾಡಿದೆ ನಾನು. ಒಂದು ಉದಾಹರಣೆ ಅಂದರೆ, ಅವರು ಇಲ್ಲಿದ ದೂರದರ್ಶನಕ್ಕೆ ಎಡಿಟರ್ ಆಗಿ ಟ್ರಾನ್ಸ್ಫರ್ ಆಗಿ ಹೋದರು. ಮುಂಜಾನೆ ಸಮಾಚಾರ ಮುಗಿಸ್ಕೊಂಡು ನಾನು ಇನ್ನೇ ಮನೆಗೆ ಹೋಗೀನಿ 8:15. ಅದೇ ಹೊತ್ತಿನೊಳಗೆ ನಮ್ಮ ಹಿರಿಯ ಗಾಯಕರು, ದೊಡ್ಡ ವ್ಯಕ್ತಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಅಸ್ತಂಗತರಾಗಿದ್ದಂತಹ ಒಂದು ವಿಷಯ ಬಂತು. ನಮ್ಮ ಕರೆಸ್ಪಾಂಡೆಂಟು ನಾನು ಅಲ್ಲಿ ಹೋಗಿ ಬಂದ್ವಿ. ಇಮಿಡಿಯೇಟ್ ಆಗಿ ನನ್ನ ಮನೆ ಮುಟ್ಟುತ್ತಿದ್ದಂಗೆ ಅಚ್ಯುತನ್ ಅವ್ರ ಫೋನ್ ಬಂತು, ತಮ್ಮ ಒಂದು ಕೆಲಸ ಮಾಡಪ್ಪ, ಒಬಿಟ್ ಒಂದು ಸುದ್ದಿನ ಬರೆದುಕೊಡು. ಆಕಾಶವಾಣಿದು ಶ್ರದ್ಧಾಂಜಲಿ

0: ಕಾರ್ಯಕ್ರಮ ಏನಿರ್ತದ, ಒಬ್ಬ ವ್ಯಕ್ತಿ ನಿಧನರಾದಾಗ ಯಾವ ರೀತಿ ಬರಿಬೇಕು ಅನ್ನೋದು ಒಂದು ಅದು ವಿಶಿಷ್ಟ ಶೈಲಿ ಅದ. ನಿನಗೆ 15 ಮಿನಿಟ್ ಟೈಮ್ ಕೊಡ್ತೀನಿ, ಬರೆದು ಕೊಡೋನು. ಆ ತಂದೆ ಆಕಾಶವಾಣಿ ಸುದ್ದಿ ಸ್ಟೈಲ್ದೊಳಗೆ ಅದನ್ನು ರೆಡಿ ಮಾಡಿದೆ. ಆಮೇಲೆ ಅವ್ರದ್ದು ಫೋನ್ ಬಂತು, ಓದು ನಾನು ಬರ್ಕೋತೀನಿ ಅಂದರು. ನಾನು ಇಲ್ಲಿದ್ದು ಓದಿದೆ, ಡಿಕ್ಟೇಟ್ ಮಾಡಿದೆ, ಅವ್ರು ಬರ್ಕೊಂಡ್ರು. ಆಮೇಲೆ ಅವ್ರಿಗೆ ಒಂದು ಸಲಹೆ ಕೊಟ್ಟೆ, ಅವರು ಉನ್ನತ ಒಂದು ಇದಕ್ಕೆ ಹೋದಾಗ, ಸ್ಥಾನದಲ್ಲಿ ಇದ್ದಾಗ ಒಂದು ಏನು ಇದಿತ್ತು ಆ ರಾಗ, ನಟ್ ಬಿಹಾಗ್ ಜನ್ ಜನ್ ಜನ್ ಜನ್ ಅದು ಇದು ಮಾಡಿ ಬಹಳ ಚಂದ. ಅದನ್ನ ಬ್ಯಾಕ್ಗ್ರೌಂಡಿಗೆ ಇಡ್ರಿ, ಎಂಡಿಗೆ ಅಕ್ಕ ಕೇಳವ ನಾನು ಒಂದು ಕನಸು ಕಂಡೆ ಅದನ್ನು ಹಾಕ್ರಿ ಅಂತ ಹೇಳ್ತೀನಿ. ಆ ನಾನು ಬರೆದದ್ದು ಇದರೊಳಗೆ ಒಂದು ಅಕ್ಷರ ಏನು ಚೇಂಜ್ ಮಾಡಲಿಲ್ಲ ಅವರು. ಅದನ್ನು ಹಾಕಿದ್ರು ಸಂಜೆ ಮುಂದೆ ಕೇಳಬೇಕು. ನಮ್ಮ ಮನೆಯಾಗ ಅವಾಗ ಟಿವಿನೂ ಇದ್ದಿದ್ದಿಲ್ಲ. ಕೇಳಬೇಕು ಅಂತಂದ್ರೆ ನಾನು ಅಲ್ಲಿ ಯಾವುದೋ ಒಂದು ಮನೆಯೊಳಗೆ ಹೋಗಿ ಕೂತೆ, ಕೇಳಿದೆ. ಒಂದು ಶಬ್ದನೂ ಇದನ್ನು ಮಾಡ್ದನ ಅವ್ರು ಅದನ್ನು ಹಾಕಿದ್ರು. ನಾ ಹೇಳಿದಂಗೆ ನಟ್ ಬಿಹಾಗನೂ ಹಿಂದೆ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡ್ರು, ಎಂಡಿಗೆ ಅಕ್ಕ ಕೇಳವನು ವಚನನೂ ಇದನ್ನು ಮಾಡಿದರು. ಭಾಳ ಚಂದ ಬಂತು ಅಂತ ಹೇಳಿ ನನಗೆ ರಿಪೋರ್ಟ್ ಬಂತು. ಮರುದಿವಸ ಅವರು ಫೋನ್ ಮಾಡಿದರು, ಅಲ್ಲಪ್ಪ ಭಾಳಷ್ಟು ಫೋನ್ ಕಾಲ್ ಬಂದವು, ತುಂಬ ಚೆನ್ನಾಗಿ ಬರೆದಿದ್ದೀರಾ ನೀವು ಅಂತ ನನಗೆ ಹೇಳಿದರು. ಅದಕ್ಕೆ ನಾನು ಏನು ಉತ್ತರ ಕೊಟ್ಟೆ ಅಂದರೆ, ಅದು ಬರೆದದ್ದು ನಾನಲ್ರಪ್ಪ, ನನ್ನ ಶಿಷ್ಯ ಒಬ್ಬ ಇದ್ದಾನಲ್ಲಿ ಧಾರವಾಡದಾಗ, ಅವನ ಬರೆದದ್ದು ಅಂತ ಹೇಳಿ ನನ್ನ ಹೆಸರು ಹೇಳಿದ್ರಂತ ಅವರು.
1: ನೋಡ್ರಿ
0: ಅದನ್ನು ಕ್ರೆಡಿಟ್ ನನಗೆ ಕೊಟ್ರಲ್ಲ, ಅದು ಬಹಳ ಸಂತೋಷ ಅನಿಸ್ತದೆ ನನಗೆ.
1: ನೋಡ್ರಿ ಈಗ ಇದ ವಿಷಯಕ್ಕೆ ಬಂದೆ, ಈಗ ಅಷ್ಟು ಚಂದಾಗಿದೆ ಅಂತ ಅವ್ರು ಹೇಳಬೇಕು ಅಂತಂದ್ರೆ, ಒಂದು ಧ್ವನಿ ಮತ್ತೊಂದು ಭಾಷೆ, ಇವೆರಡೂ ಕೂಡ ಪ್ರದೇಶ ಸಮಾಚಾರ ಆಗ್ಲಿ ಅಥವಾ ಆಕಾಶವಾಣಿಯ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಬೇಕೇ ಬೇಕು ಅನ್ನುವಂಥದ್ದು. ನೀವು ಒಬ್ಬ ಅನೌನ್ಸರ್ ಆಗಿ ಅಲ್ಲಿಂದ ಪ್ರದೇಶ ಸಮಾಚಾರ ವಾರ್ತಾವಾಚಕರಾಗಿ ಹೋದ್ರಲ್ಲ, ಯಾವ ರೀತಿಯ ತರಬೇತಿಯನ್ನ ತಗೊಂಡ್ರಿ?
0: ತರಬೇತಿ ಅಂತಂದ್ರೆ ಆಕಾಶವಾಣಿ ಒಳಗೆ ಹೆಂಗ ಸುದ್ದಿ, ಇದಕ್ಕೆ ದಿಲ್ಲಿ ಒಳಗೆ ಹಿಂದಿ ಒಳಗೆ ಇಂಗ್ಲೀಷ್ ಒಳಗೆ ಸುದ್ದಿ ಪ್ರಸಾರ ಆಗ್ತಿರ್ತದೆ, ಅದನ್ನು ಯಾವಾಗಲೂ ನಾವು ಕೇರ್ಫುಲ್ಲಾಗಿ ಮಾನಿಟರ್ ಮಾಡಬೇಕು. ಆದರೆ ಭಾಳ ಅದ್ಭುತವಾದಂಥ ವ್ಯಕ್ತಿಗಳು ಇದ್ದರು ಅಲ್ಲಿ, ಹಿಂದಿ ಮತ್ತು ಇಂಗ್ಲೀಷ್ ಸುದ್ದಿಯನ್ನು ಓದೋರು, ಅದನ್ನು ನಾನು ಫಾಲೋ ಮಾಡಿಕೊಂಡೆ ಒಂದು. ಆಮೇಲೆ ಎರಡನೇದಂತಂದ್ರೆ, ಇಲ್ಲಿ ನನ್ನ ಸಿಲೆಕ್ಷನ್ ಆದಮೇಲೆ ನಮಗೆ 7 ದಿವಸ ಬೆಂಗಳೂರಿಗೆ ಕಳಿಸಿದ್ರು. ನಾಗಮಣಿ ಎಸ್ ರಾವ್ ಅವರು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದರು ಅವರು. ಆಮೇಲೆ ಮಧ್ಯದಲ್ಲಿ ಕೆಲವೊಂದು ಸಲ ಅವರು ಪ್ರಸಂಗ ಬಂದಾಗ ಸುದ್ದಿ ವಾಚನನೂ ಮಾಡ್ತಿದ್ರು. ಕಂಚಿನ ಕಂಠ ಬಹಳ ಚಂದ ಓದ್ತಾರೆ,
1: ದೊಡ್ಡ ಹೆಸರು ಈ ಕ್ಷೇತ್ರದೊಳಗೆ.
0: ಅವರು ಸುದ್ದಿಯನ್ನ ಹೆಂಗ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನ ನನಗೆ ಒಂದು ಮಾರ್ಗದರ್ಶನ ಮಾಡಿದರು. ನಿಜವಾಗ್ಲೂ ಅದನ್ನ ನಾನು ನನ್ನ ನೆನಪಿನಲ್ಲಿ ಇಟ್ಕೊಂಡಿನಿ. ಆಮೇಲೆ ನನ್ನ ಸ್ವಂತಿಕೆ ಏನಿತ್ತು ಅದನ್ನ ನಾನು ಉಪಯೋಗ ಮಾಡಿಕೊಂಡು ಈ ಇದ್ರೊಳಗೆ ಮುಂದಕ್ಕೆ ಬಂದೆ.
1: ಈ ನಿಮ್ಮ ಕಂಚಿನ ಕಂಠ ಏನದಲ್ಲ ಸರ್, ಇದು ಎಲ್ಲಿಂದ ಬಂತು, ಇದಕ್ಕಾಗಿ ಏನಾರು ಮೆಹನತ್ ಮಾಡಿದ್ರು, ಏನ್ ಕಥೆ ಕೇಳ್ಬೇಕಲ್ಲ ನಾ?
0: ಇಲ್ಲ, ಧ್ವನಿಯನ್ನ ನಾವು ಯಾವಾಗ್ಲೂ ಕಾಪಾಡಿಕೊಳ್ಬೇಕು. ಎಣ್ಣೆದು ತಿನ್ನಬಾರದು, ಹೊರಗಿಂದು ಎಣ್ಣೆ ಹಾಕಿದಂಥದ್ದು ಯಾವಾಗ್ಲೂ ತಿನ್ನಬಾರದು. ಎರಡನೇದಂದ್ರೆ ಹಸಿ ಮೆಣಸಿನಕಾಯಿ ಧ್ವನಿಗೆ ಬಹಳ ವಿರುದ್ಧವಾದದ್ದು. ಆಮೇಲೆ ಕುಡಿಲಿಕ್ಕೆ ಆದಷ್ಟು ಬಿಸಿ ನೀರನ್ನ ಉಪಯೋಗ ಮಾಡಬೇಕು. ಗಂಟಲನ್ನ ಕಾಯ್ದುಕೊಳ್ಳೋದು ಏನದಲ್ಲ ಬಹಳ ಮುಖ್ಯವಾದದ್ದು. ಅದು ನನ್ನ ಅಲ್ಲಿ ಏನು ಆರಂಭ ಮಾಡಿದೆ ನನ್ನ ಜೀವನದಾಗ ಇನ್ನೂವರೆಗೂ ಅದೇ ರೂಢಿ ಅದ.
1: ಆ ದೇವ್ರು ಕೊಟ್ಟಿದ್ದ ಕಂಚಿನ ಕಂಠ ಸರ್, ಅದು ಇವತ್ತಿಗೂ ಕೂಡ ಅದ ಉಳಿಸ್ಕೊಂಡು ಬಂದಿರಿ ನೀವು. ಆಮೇಲೆ ಪ್ರದೇಶ ಸಮಾಚಾರ ಓದಿದ್ದು ಎಷ್ಟು ವರ್ಷ, ಅಲ್ಲಿನ ಅನುಭವಗಳು ಅಂದ್ರೆ ಒಮ್ಮಿಂದೊಮ್ಮಿಲೆ ಸುದ್ದಿ ಬಂದ್ಬಿಡೋದು, ಇದನ್ನ ಸುದ್ದಿ ಮಾಡ್ಕೊಳ್ರಿ ಅನ್ನೋರು.
0: ಸುಮಾರು 22 ವರ್ಷ ನಾನು ಪ್ರದೇಶ ಸಮಾಚಾರ ಓದ್ದೆ. ನಿಜವಾಗ್ಲೂ ನನಗೆ ನನ್ನ ಸರ್ವಿಸ್ ಅನ್ನು ಪೂರ್ತಿಯಾಗಿ ಇದನ್ನ ಇಲ್ಲೇ ಮುಗಿಸ್ಬೇಕು ಅಂತ ಇತ್ತು. ಆದ್ರೆ ನನ್ನ ದುರ್ದೈವ, ನನಗೆ ಕೆಲವೊಂದು ಘಟನೆಗಳಿಂದಾಗಿ ಉದ್ಯೋಗವನ್ನು ಬಿಟ್ಟು ಹೊರಗೆ ಬರಬೇಕಾಯ್ತು. ಸುಮಾರು
1: 22 ವರ್ಷ
0: ಇದು ಮಾಡಿದೆ. ಇಲ್ಲಿ ಏನು ಬರ್ತಿತ್ತು, ಬರೀ ನ್ಯೂಸ್ ರೀಡಿಂಗ್ ಅಂತ ಇರ್ತಿದ್ದಿಲ್ಲ. ಮುಂಜಾನೆ ನಾವು 4 ಗಂಟೆಗೆ ಆಫೀಸಿಗೆ ಬರಬೇಕಾಗ್ತಿತ್ತು. UNI PTI ನಮಗೆ ಟೆಲಿಪ್ರಿಂಟರ್ಸ್ ಇವೆಲ್ಲ ಮಷೀನ್ ಮೇಲೆ ಸುದ್ದಿಗಳು ಇಂಗ್ಲೀಷ್ನೊಳಗೆ ಬರ್ತಿದ್ದು. ಅದನ್ನು ನಮಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನಾವು ಆರಿಸಿಕೊಂಡು ನಮ್ಮ ಆಕಾಶವಾಣಿ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡು, ಹೆಂಗೆ ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೇಳಿದ್ದು ಸುಳ್ಳಾಗಿದೆ ಅಥವಾ ಮುಖ್ಯಮಂತ್ರಿಗಳು ಸುಳ್ಳು ಹೇಳುತ್ತಿದ್ದಾರೆ ಪತ್ರಿಕೆ ಒಳಗೆ ಬರೀಬಹುದು, ಆದರೆ ಆಕಾಶವಾಣಿಗೆ ಎಂದು ಅದು ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದು ಸತ್ಯಕ್ಕೆ ದೂರವಾಗಿದೆ. ನಾವು ಆ ರೀತಿ ಸಾಫ್ಟ್ ಆಗಿ ನಮ್ಮ ಆಕಾಶವಾಣಿಯ ಒಂದು ಇದಕ್ಕೆ ಹೇಳೋ ಹಂಗ
1: ಭಾಷೆಯನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ.
0: ಆಮೇಲೆ ನಮ್ಮ ಭಾಷೆ ಹೆಂಗಿರ್ಬೇಕು ಅಂದ್ರೆ ಸಂಕ್ಷಿಪ್ತವಾಗಿರಬೇಕು, ಎಲ್ಲ ಅರ್ಥ ಬರುವಂತಹದ್ದಿರಬೇಕು, ಸಾಮಾನ್ಯರಿಗೆ ಅರ್ಥವಾಗುವಂತಿರ್ಬೇಕು. ಸಂಸ್ಕೃತ ಮಿಕ್ಸ್ ನಾವು ಮಾಡಿ ದೊಡ್ಡ ಭಾಷಾ ಪಂಡಿತರಾಗಿ ನಾವು ಮಾಡಿಕೊಂಡು ಸ್ಕ್ರಿಪ್ಟ್ ಬರೆದು ಅಲ್ಲ, ಇದು ಎಲ್ಲ ಜನಸಾಮಾನ್ಯರಿಗೆ ತಿಳಿಯುವಂತ ಆಗಬೇಕು. ಕೆಲವೊಂದು ವಾಕ್ಯಗಳು ಹೆಂಗಿರ್ತಾವ, ಒಂದು ಸ್ಟಾರ್ಟ್ ಮಾಡಿದ್ರೆ ಫುಲ್ ಪ್ಯಾರಾಗ್ರಾಫ್ ಒಂದು ಸೆಂಟೆನ್ಸ್ ಇರ್ತದೆ, ಅದು ಓದೋದು ಕಷ್ಟ, ತಿಳ್ಕೊಳ್ಳೋದು ಏನು ಹೇಳಿದ್ನಪ್ಪ ಇವರು ಅಂತ ಅನ್ಬೇಕು. ಅದಕ್ಕೆ ಅದನ್ನು ಕಟ್ ಕಟ್ ಮಾಡಿ ಸಂಕ್ಷಿಪ್ತ ಆಗಿರ್ಬೇಕು, ಬಟ್ ಅರ್ಥ

0: ಆಗಿರ್ಬೇಕು, ಅದು ನಮ್ಮ ಆಕಾಶವಾಣಿಯ
1: ಭಾಷೆ.
0: ಭಾಷೆ
1: ಪ್ರದೇಶ ಸಮಾಚಾರ ಅಂತಂದ್ರೆ ಹಂಗ, ಆಮೇಲೆ ಆಕಾಶವಾಣಿ ಅಂದ್ರೆ ಒಂದು ಅಧಿಕೃತವಾಗಿ ಮಾಹಿತಿ ನೀಡುವಂತಹ ಮಾಧ್ಯಮ. ಅಂತಹ ಮಾಧ್ಯಮದೊಳಗೆ ಸಾಕಷ್ಟು ವರ್ಷ ತಾವು ಕೆಲಸ ಮಾಡೀರಿ. ಆಕಾಶವಾಣಿಯ ಸವಿ ಬುತ್ತಿ ಗಂಟನೊಳಗಿದ್ದಂತಹ ಉತ್ಕೃಷ್ಟ ಭೋಜನವನ್ನ ನಮಗೆ ಉಣಬಡಿಸಿರಿ. ಅದಕ್ಕಾಗಿ ನೀವು ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದದ್ದಕ್ಕೆ ಅದು ನಮ್ಮ ಭಾಗ್ಯ, ಬಹಳ ಸಂತೋಷದ ವಿಷಯ. ಮತ್ತೆ ನಿಮ್ಮ ಮಾತುಗಳನ್ನು ಹಂಚಿಕೊಂಡಿರಿ, ಅದಕ್ಕಾಗಿ ಎಲ್ಲರ ಪರವಾಗಿ ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಆದರದಿಂದ ನೀವು ಬರಮಾಡಿಕೊಂಡಿರಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟದೆ. ನಿಮಗೆ ಧನ್ಯವಾದ ನಾನು ಹೇಳ್ತೀನಿ.
1: ನಮಸ್ಕಾರ ಸರ್.
0: ನಮಸ್ಕಾರ.
2: ವಿಶ್ರಾಂತ ಹಿರಿಯ ಸುದ್ದಿ ವಾಚಕರಾದ ನಾಗೇಶ ಶಾನಭಾಗ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
3: ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.
4: ಆಕಾಶವಾಣಿ ಧಾರವಾಡ.
5: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
6: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
5: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
6: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
5: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
7: ಮೂಕಿ ಸಿನಿಮಾ, ಚಾಕಿ ಸಿನಿಮಾ, ಜಗದ ಜನರಂಜನೀಯ.
5: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆಕಾಶವಾಣಿ ಧಾರವಾಡ, ಈಗ ಸಮಯ 9:22.
2: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
8: ಆತ್ಮೀಯರಿಗೆಲ್ಲ ನಮಸ್ಕಾರ. ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ವಿಷಯವನ್ನ ನೋಡಿದ್ರೆ ನಾವು, ಅಂದ್ರೆ ಥೀಮ್ ಅಂತ ಏನ್ ಹೇಳ್ತೀವಿ ಅದನ್ನ ನೋಡಿದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಥವಾ ವೃದ್ಧಾಪ್ಯದಲ್ಲಿ ಆರೋಗ್ಯವನ್ನ ರಕ್ಷಿಸಿಕೊಳ್ಳಿಕ್ಕಾಗಿ ಯೋಗ ಅಂತ ಇದೆ. ಬದುಕಿನ ಸಂಧ್ಯಾ ಸಮಯವನ್ನ ನಾವು ವೃದ್ಧಾಪ್ಯ ಅಂತ ಹೇಳ್ತೀವಿ. ಬದುಕಿನ ಈ ಹಂತದಲ್ಲಿ ಮಹಿಳೆ ಆಗ್ಲಿ ಪುರುಷ ಆಗ್ಲಿ ಅನೇಕ ರೀತಿಯ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿಗತಿಗಳಲ್ಲಿ ಅನೇಕ ರೀತಿಯ ಮಾನಸಿಕ ಶಾರೀರಿಕ ಬದಲಾವಣೆಗಳಿಗೆ ಒಳಗಾಗ್ತಾರೆ. ಅದೇನು ಅಂದ್ರೆ, ಮೊದಲು ಶರೀರ ಮೊದಲಿನ ಒಂದು ಸಾಮರ್ಥ್ಯವನ್ನ ಕಳೆದುಕೊಳ್ತಾ ಹೋಗ್ತದೆ. ಮಾಂಸಖಂಡಗಳಲ್ಲಿ ಅಷ್ಟು ಬಲ ಇರೋದಿಲ್ಲ, ನರದಲ್ಲಿ ಶಕ್ತಿ ಇರೋದಿಲ್ಲ, ಜೀವಕೋಶಗಳು ಹುಟ್ಟೋದು ಕಡಿಮೆ ಆಗಿರ್ತದೆ, ಸಾಯೋದು ಜಾಸ್ತಿ ಆಗಿರ್ತದೆ. ಪಂಚೇಂದ್ರಿಯಗಳು ಮೊದಲಿನ ಹಾಗೆ ಕೆಲಸ ಮಾಡ್ತಿರೋದಿಲ್ಲ, ಅಂದ್ರೆ ಬಾಯಿಗೆ ರುಚಿ ಇಲ್ಲ, ಕಣ್ಣಿಂದ ಸರಿಯಾಗಿ ನೋಡ್ಲಿಕ್ಕೆ ಆಗುದಿಲ್ಲ, ಕಿವಿ ಸರಿಯಾಗಿ ಕೇಳುವುದಿಲ್ಲ. ಇನ್ನು ನಮ್ಮ ಅಂಗಾಂಗಗಳು ಅಂದ್ರೆ ಲಿವರ್, ಹಾರ್ಟ್, ಕಿಡ್ನಿ, ಪ್ಯಾಂಕ್ರಿಯಾ, ವೆಸರಾ, ಇಂಟೆಸ್ಟೈನ್, ಇವೆಲ್ಲ ಮೊದಲಿನ ರೀತಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇರೋದಿಲ್ಲ, ಅವುಗಳ ದಕ್ಷತೆಯಲ್ಲಿ ಕಡಿಮೆ ಆಗ್ತಾ ಬರ್ತಿರ್ತದೆ. ಒಂದು ರೀತಿ ಈ ಒಂದು ಸ್ಥಿತಿ ಒತ್ತಡವನ್ನ ಉಂಟು ಮಾಡಿದ್ರೆ ಮನಸ್ಸು ಬೇರೆದೇ ಆದ ರೀತಿಯ ಒತ್ತಡಕ್ಕೆ ಒಳಗಾಗ್ತದೆ. ಒಂದು ಸಾವಿನ ಭಯ, ಮುಪ್ಪಿನ ಭಯ, ಜರಾ ಮರಣ ಎನ್ನುವಂಥದ್ದು ಅನಿವಾರ್ಯ ಅನ್ನೋದು ನಮಗೆ ಗೊತ್ತಿದ್ರೂ ಕೂಡ ಬರುವ ಮುಪ್ಪು ಅನೇಕ ಕಾರಣಗಳಿಂದಾಗಿ ನಮ್ಮನ್ನ ಹೆದರಿಸ್ತಾ ಇರ್ತದೆ. ಇದರಿಂದಾಗಿ ಮನಸ್ಸು ಗೊಂದಲಕ್ಕೆ ಒಳಗಾಗ್ತದ, ನಿದ್ದೆ ಹಾರಿ ಹೋಗ್ತದ, ಊಟ ರುಚಿಸೋದಿಲ್ಲ, ಊಟ ಮಾಡಿದ್ದು ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ, ಮೊದಲಿನ ಹಾಗೆ

0: ಸೋಷಿಯಲ್ ಕನೆಕ್ಟಿವಿಟಿ ಉಳಿಯೋದಿಲ್ಲ. ಎಲ್ರು ಹೇಳ್ತಾರೆ ನಿಂಗ್ ವಯಸ್ಸಾಗ್ಯದ ಸುಮ್ಮನೆ ಕೂಡು ಅಂತ, ಮನೆಯಲ್ಲೂ ಹೇಳ್ತಾರೆ. ಸಮಾಜದಲ್ಲಿ ಹೋದಾಗ ಮೊದಲಿನಷ್ಟು ನಮಗೆ ಕ್ರಿಯಾಶೀಲವಾಗಿ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲೂ ಕೂಡ ಮೂಲೆ ಗುಂಪು ಆಗಿದ್ದೀನಿ ಅನ್ನುವಂತ ಒಂದು ಭಾವ ಬೆಳಿಲಿಕ್ಕೆ ಶುರುವಾಗ್ತದೆ. ಇದೆಲ್ಲ ಸೇರಿ ನಮ್ಮ ಮುಪ್ಪನ್ನ ಒಂದು ರೀತಿ ದಾರುಣ ಸ್ಥಿತಿಗೆ ತಗೊಂಡು ಹೋಗ್ಬಿಡ್ತದೆ. ಈ ಹಂತದಲ್ಲಿ ಯೋಗ ಚಿಕಿತ್ಸೆ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತದೆ. ಮೊದಲು ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಬೇಕು ಅಂದ್ರೆ ನಮ್ಮ ಶರೀರ ಸಮರ್ಥ ಆಗಬೇಕು, ನಮ್ಮ ಎಲ್ಲ ಆರ್ಗಾನ್ಗಳು ಅಂದ್ರೆ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡಬೇಕು. ಅದಕ್ಕಾಗಿ ನಾವೇನ್ ಮಾಡಬೇಕು, ಯೋಗ ಚಿಕಿತ್ಸೆಯಲ್ಲಿ ಅದರದ್ದೇ ಆದ ಮಾರ್ಪಾಡು ಮಾಡಿದಂತ ಯೋಗಾಭ್ಯಾಸಗಳಿದ್ದಾವ. ಆ ಯೋಗಾಭ್ಯಾಸಗಳಿಂದ ಮಾಂಸಖಂಡಗಳು ಬೆಳವಣಿಗೆ ಆಗ್ತಾವ, ಆ ಯೋಗಾಭ್ಯಾಸಗಳಿಂದ ಮಾಂಸಖಂಡಗಳ ಬಲ ಹೆಚ್ಚುತ್ತದ, ನರಗಳ ಸಾಮರ್ಥ್ಯ ಹೆಚ್ಚುತ್ತದ, ಇನ್ನು ಜೀವಕೋಶಗಳಲ್ಲಿಯ ಅಂತಃಶಕ್ತಿ ಹೆಚ್ಚಾಗ್ತದೆ, ಮತ್ತೆ ನಮ್ಮ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ, ಜೊತೆಗೆ ಓಡಾಡಲಿಕ್ಕೆ ಚೈತನ್ಯ ಬರ್ತದೆ. ಯಾರದ್ದೇ ಸಹಾಯ ಇಲ್ಲದೇನೆ ಚುರುಕಾಗಿ ಓಡಾಡಿ ಕೆಲಸ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಓಡಾಡುವಂತ ಒಂದು ಪರಿಸ್ಥಿತಿಗೆ ನಾವು ಬರ್ತೀವಿ. ಇದು ಯೋಗ ಚಿಕಿತ್ಸೆಯಿಂದ ಸಾಧ್ಯ ಆದ. ಇನ್ನು ಆತ್ಮವಿಶ್ವಾಸ ಒಂದ್ಸಾರಿ ಬೆಳೀತು ಅಂದ್ರೆ ಮನಸ್ಸನ್ನ ಕಂಗೆಡಿಸುವಂತ ಅನೇಕ ವಿಚಾರಗಳು ತನಗ್ ತಾನೇ ಮಾಯ ಆಗ್ತಾವ. ಯಾಕೆಂದ್ರೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಚಿಂತೆಗಳನ್ನ ಕೀಳರಿಮೆಗಳನ್ನ ಅಥವಾ ಈ ಉಪೇಕ್ಷೆ ಮಾಡ್ತಾರೆ ಅನ್ನೋ ಭಾವವನ್ನ ಬರ್ಲಿಕ್ಕೆ ಕೊಡೋದೇ ಇಲ್ಲ. ಅದರೊಟ್ಟಿಗೆ ಯೋಗ ಆತ್ಯಂತಿಕವಾಗಿ ಮಾಡುವಂಥದ್ದೇನು, ಆಧ್ಯಾತ್ಮಿಕ ಸಂಯೋಗ ಅಥವಾ ಆಧ್ಯಾತ್ಮಿಕ ಒಂದು ಪ್ರಗತಿ. ಈ ಆಧ್ಯಾತ್ಮಿಕ ಪ್ರಗತಿ ಮುಪ್ಪಿನಲ್ಲಿ ಆರಂಭ ಆಗೋದಾದರೆ, ನಾವು ಕೇಳಿದೀವಲ್ಲ ಸನ್ಯಾಸ ಆಶ್ರಮ ವಾನಪ್ರಸ್ಥ ಆಶ್ರಮ ಅನ್ನೋದನ್ನ ಕೇಳಿದೀವಲ್ಲ, ಹಾಗೆ ನಮ್ಮ ಮನೆಯಲ್ಲಿದ್ದುಕೊಂಡು ನಮ್ಮ ಸಮಾಜದಲ್ಲೇ ಇದ್ದುಕೊಂಡು ಅಂಟಿಯೂ ಅಂಟದಿರುವ ಹಾಗೆ ಭಗವಂತನೆಡೆಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಉತ್ತಮ ಆರೋಗ್ಯವನ್ನ ಉತ್ತಮ ಜೀವನವನ್ನ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಯೋಗ ಚಿಕಿತ್ಸೆ ಅನುಕೂಲ ಮಾಡಿಕೊಡ್ತದೆ. ಈ ಕುರಿತು ಇನ್ನೂ ಒಂದು ಕಾರ್ಯಕ್ರಮದಲ್ಲಿ ನಾವು ವಿವರವಾಗಿ ಚರ್ಚಿಸೋಣ. ಧನ್ಯವಾದ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ. ಇದೀಗ ಆರಾಧನಾ ಹೆಗಡೆಯವರಿಂದ ಸುಗಮ ಸಂಗೀತ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಆರಾಧನಾ ಹೆಗಡೆಯವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿ.

ಆರಾಧನಾ ಹೆಗಡೆಯವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುರಂದರದಾಸರ ಕೃತಿ ಹಾಗೂ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ಕೇಳಿದಿರಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಕಾರ್ಯಕ್ರಮದ ಆರಂಭದಲ್ಲಿದೆ ಜಗನ್ನಾಥದಾಸರ ಕೃತಿ. ಧ್ವನಿ ನೀಡಿದ್ದಾರೆ ಅರ್ಚನಾ ಕುಲಕರ್ಣಿ.

0: ಕೇಳುಗರೇ,
1: ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ
0: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
5: ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 9:30. ಇದೀಗ ಈ ವಾಣಿಜ್ಯ ಜಾಹೀರಾತುಗಳ ನಂತರ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮ ಪ್ರಸಾರವಾಗುವುದು.
6: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
7: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
6: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
8: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
6: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
8: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
6: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: ನಿಮ್ಗೆ ಕಾಲೇಜಿನ ದಿನಗಳು ನೆನಪಿದೆಯಾ?
11: ಅರೆ, ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
10: ಬ್ಯಾಂಕ್ ಅಕೌಂಟ್ ಹಳೆದು ಕೂಡ ಹುಡುಕಬಹುದು.
11: ಎಲ್ಲಿ ಹುಡುಕೋದು?
10: ಉದ್ಗಾಮ್ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
11: ಓ,
10: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
11: ಇಂದೇ ಸರ್ಚ್ ಮಾಡ್ತೀನಿ.
10: ಇವತ್ತು ಚಹಾ ನೀನ್ ಕೊಡಿಸ್ಬೇಕು.
12: RBI ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸಿನಿ ಕ್ವಿಜ್ ನಂದನ. ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಿ ಸುರೇಖಾ ಸುರೇಶ್. ನನ್ನ ಜೊತೆಗೆ ತಾಂತ್ರಿಕ ಸಹಕಾರಕ್ಕಾಗಿ ವಿಜಯ ಅಥಣಿ ಹಾಗೂ ದತ್ತಾತ್ರೇಯ ತಾಂಬೆ ಅವರಿದ್ದಾರೆ. ನೆರವು ನೀಡಲಿಕ್ಕೆ ವಿದ್ಯಾ ನರಗುಂದ್ ಅವರು. ಸಿನಿ ಕ್ವಿಜ್ ನಂದನವನ್ನ ಶುರು ಮಾಡೋಣ. ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡ್ಬಿಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡೋದು?
1: ರೇಣುಕಾ ಅಂತ ಹೇಳಿ ಬಾಲಕೋಟೆ ಜಿಲ್ಲೆಯಿಂದ.
0: ರೇಣುಕಾ? ರೇಣುಕಾ ಅವರೇ
1: ಹೇಳ್ರಿ.
0: ಹಾ, ಬಾಗಲಕೋಟೆಯಿಂದ ಮಾತಾಡ್ತಿದ್ದೀರಿ?
1: ಹೌದು, ಶಿರೂರ್ ಅದ್ರ ಮಗ್ಳ ಹಳ್ಳಿ ಶಿರೂರಿಂದ.
0: ಶಿರೂರಿಂದ, ಓಕೆ. ಏನ್ ಸ್ಪೆಷಲ್ ಅಲ್ಲಿ?
1: ಸಿದ್ದೇಶ್ವರ ಗುಡಿ ಸ್ಪೆಷಲ್ ರೀ, ಕೆರೆ ಅದಾವ್ರಿ, ಅವು ಸ್ಪೆಷಲ್ ರೀ.
0: ಓಕೆ,
1: ಪಡಿ ಹರಿತಾವ ಅಂತ ಹೇಳಿ ಮಳಿಯೊಳಗ ಮಳಿ ಬಂದಾಗ ಬಾರಿ ನೀರ್ ಹರಿತೈತ್ರಿ, ಅದು ವಿಶೇಷ ರೀ. ದಿಡಗ ಪಡಿ ಹರಿದು ಅಂತ ಮಾಡ್ತೇನೆ ನೀರ್.
0: ಓಹೋಹೋ, ಸರಿ. ಒಂದ್ಸರ್ತಿ ನಿಮ್ ಕಡೆ ಬಂದ್ ಬಿಡೋಣಂತೆ. ಈಗ ಒಂದ್ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀನಿ, ಹಾಡಿನ ತುಣುಕನ್ನ ಕೇಳಿ.
1: ಹ್ಞೂ ರೀ.

0: ಕೇಳಿದ್ರಾ?
1: ಹ್ಞೂನ್ರಿ ಮೇಡಮ್.
0: ಈ ಧ್ವನಿ ಯಾರ್ದು ಅಂತ?
1: ಎಸ್ ಪಿ ಬಾಲು ಅವ್ರದ್ರಿ.
0: ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆಯನ್ನ ನೋಡ್ಬಿಡೋಣ. ಹಲೋ, ನಮಸ್ತೆ.
2: ಹಲೋ ಮೇಡಮ್.
0: ಹಾ, ನಮ್ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮ. ಯಾರು ಮಾತಾಡುದು?
2: ಇಲ್ಲಿ ಶಿವಾನಂದ್ ಅಂತ ಹೇಳಿ, ಧಾರವಾಡದಿಂದ ರೀ.
0: ಶಿವಾನಂದ್ ಅವರೇ, ಗೀತೆಯನ್ನ ಕೇಳಿದ್ರಾ? ಯಾರ್ದು ಧ್ವನಿ ಒಳಗ ಅದ? ಅದು ಹಾಡಿದವ್ರು ಯಾರು?
2: ಎಸ್ ಪಿ ಬಾಲಸುಬ್ರಹ್ಮಣ್ಯಂ.
0: ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ.
3: ಹುಬ್ಬಳ್ಳಿಯಿಂದ.
0: ಹಾ ಹೇಳಿ. ಗೀತೆಯನ್ನ ಕೇಳಿದ್ರಲ್ಲ, ಯಾರು ಹಾಡಿದ್ದು ಅದು?
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿದ್ದು.
0: ಓ, ಮೂರು ಜನನು ಎಸ್ ಪಿ ಅಂತಾನೆ ಹೇಳ್ತಾ ಇದ್ದೀರಿ. ಎಸ್ ಪಿ ಬಿ ಅವ್ರಲ್ಲ ಅಂತಾನ ಹೇಳ್ದೆ. ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ.
4: ಹಲೋ, ನಮಸ್ಕಾರ ರೀ ಮೇಡಮ್.
0: ಯಾರು ಮಾತಾಡೋದ್ರಿ?
4: ನಾನು ನವನಗರದಿಂದ ಸುಮನ್ ಮಾತಾಡೋದ್ರಿ.
0: ಸುಮನ್,
4: ಚೆನ್ನಾಗಿ ನಡೆಸ್ಕೊಡಾತೀರಿ ಮೇಡಮ್.
0: ಧನ್ಯವಾದ ಸುಮನ್. ಸುಮನ್, ನಾನೊಂದು ಗೀತೆಯ ತುಣುಕನ್ನ ಪ್ರಸಾರ ಮಾಡಿದ್ದೆ, ಆ ಧ್ವನಿ ಯಾರ್ದು?
4: ನಾನಾ ಎಂಬುದು ನಾನು.
0: ಹೌದು, ಅಲ್ಲ, ಸಿ ಅಶ್ವಥ್ ಅವ್ರದ್ದಲ್ಲ. ಮತ್ತೆ ಯಾರ್ದು ನೋಡೋಣ ಕರೆ, ಯಾರ್ದಿದೆ ಅಂತ ಹೇಳಿ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡೋದು? ಓ, ಕರೆ ಕಟ್ ಆಯ್ತು. ಮುಂದಿನ ಕರೆ. ಹಲೋ,
5: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
5: ಉಷ್ಟಿ ತಾಲೂಕು ಚಳ್ಳಗೇರಿಯಿಂದ ಮಲ್ಲಪ್ಪ ಶೆಟ್ರಿ ಮೇಡಮ್.
0: ಶೆಟ್ರಿ, ಗೀತೆಯನ್ನು ಕೇಳಿದ್ರಾ?
5: ಕೇಳಿದ್ರಿ ಮೇಡಮ್. ಇದು ಮನು ಅವರು ಹಾಡಿದ್ರಿ ಮೇಡಮ್?
0: ಹೌದು, ಮನು ಅವರು ಹಾಡಿರೋ ಗೀತೆ ಇದು.
5: ಗಾನಯೋಗಿ ಪಂಚಾಕ್ಷರಿ ಚಿತ್ರದ ಹಾಡ್ರಿ ಮೇಡಮ್?
0: ಹೌದು, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ ಇದು. 1995 ಈ ಚಿತ್ರ ಬಿಡುಗಡೆ ಆಗಿತ್ತು. ಈ ಚಿತ್ರವನ್ನ ನಿರ್ದೇಶನ ಮಾಡಿದವರು ಯಾರು ಅಂತ ಹೇಳಿ ಗೊತ್ತಾ?
5: ಈ ಚಿತ್ರವನ್ನು ನಿರ್ದೇಶನ ಮಾಡಿದವರು ಹೌಸಲೆ ಕಣ್ರಿ ಮೇಡಮ್.
0: ಚಿಂದೂಡಿ ಬಂಗಾರೇಶ್ ಅವರು ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಅತ್ಯುತ್ತಮ ಸಂಗೀತ ನಿರ್ದೇಶನಕ್ಕಾಗಿ 1995 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಈ ಚಿತ್ರಕ್ಕೆ ದೊರಕಿತ್ತು. ಜೊತೆಗೆ ಅತ್ಯುತ್ತಮ ಪುರುಷ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡೆದುಕೊಂಡವರು ಇವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹೌದು, ಹೌದು. ನಿಮ್ಗೋಸ್ಕರ ಈಗ ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುವ ಹೊತ್ತು.
5: ಕುದುರೆ ಮುಖ ಚಿತ್ರದ ಹಾಡು ಪ್ರಸಾರ ಮಾಡ್ರಿ ಮೇಡಮ್. ಸೈ ಸೈಲೆ ಇಂದು ತಂಡಾಣ ಈ ಹಾಡು ಪ್ರಸಾರ ಮಾಡ್ರಿ ಮೇಡಮ್.
0: ಹೌದಲ್ಲ, ಕೇಳಿ ಬಿಡೋಣಲ್ಲ ಸೈ ಸೈಲೆ ಗೀತೆನ.
5: ಬಾಧನ ಆಯ್ತು ಮೇಡಮ್ ಈ ಹಾಡು
0: ಪ್ರಸಾರ ಮಾಡ್ರಿ. ಸರಿ ಸರಿ, ಕೇಳಿ ಕೇಳಿ.

0: సినీ క్విజ్ నందనా. హలో, నమస్తే.
1: నమస్తే మేడం.
0: యారు మాట్లాడుద్రి? తిప్పస్వామి ఇవ్రే.
1: నమస్తే మేడం.
0: నిమ್ಗೋಸ್ಕರ ಒಂದು ಪ್ರಶ್ನೆ. ಸಿಂಗಾಪುರಿನಲ್ಲಿ ರಾಜಾಕುಳ್ಳ ಸಿನಿಮಾ ನೋಡಿದಿರಾ? ಸಿಐಡಿ ವೇಣುಗೋಪಾಲ್ ಪಾತ್ರವನ್ನ ಮಾಡಿದವರು ಯಾರು?
1: ವಿಷ್ಣುವರ್ಧನ್.
0: ತಪ್ಪು ಉತ್ತರ ತಿಪ್ಪೇಸ್ವಾಮಿ ಇವರೇ, ತಪ್ಪು ಉತ್ತರ. ಮುಂದಿನ ಕರೆ ನೋಡ್ತೀನಿ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡುದು?
2: ಅಂಬುಜಾ ಹಿರೇಮಠ ಅಂತ.
0: ಅಂಬುಜಾ, ಎಲ್ಲಿಂದ ಮಾತಾಡ್ತಿದ್ರಾ?
2: ನಾವು ಇಲ್ಲಿ ಕುಷ್ಟಿ ತಾಲೂಕಿನಿಂದ ಮಾತಾಡ್ತಾ ಇದ್ರಿ, ಕೊಪ್ಪಳ ಜಿಲ್ಲೆ.
0: ಹೌದಾ, ಸರಿ. ಈಗ ಸಿಂಗಾಪುರಿನಲ್ಲಿ ರಾಜಾಕುಳ್ಳ ಚಿತ್ರದಲ್ಲಿ ಸಿಐಡಿ ವೇಣುಗೋಪಾಲ್ ಪಾತ್ರವನ್ನ ನಿರ್ವಹಿಸಿದವರು ಯಾರು?
2: ಗೊತ್ತಿಲ್ಲ ಮೇಡಮ್.
0: ಗೊತ್ತಿಲ್ವಾ? ಅಂಬುಜಾ, ಮತ್ತೆ ಮುಂದಿನ ಕರೆ ನೋಡ್ತೀನಿ. ಹಲೋ, ನಮಸ್ತೆ. ಹಲೋ, ಸಿನಿ ಕ್ವಿಜ್ ನಂದನಾ. ದ್ವಾರಕೀಶ್. ಸಿಐಡಿ ವೇಣುಗೋಪಾಲ್ ಪಾತ್ರವನ್ನ ನಿರ್ವಹಿಸಿದವರು ದ್ವಾರಕೀಶ್ ಅವರು. ಸಿಂಗಾಪುರಿನಲ್ಲಿ ರಾಜಾಕುಳ 1978 ಬಿಡುಗಡೆಗೊಂಡ ಚಿತ್ರ. ಯಾರ್ಯಾರು ಪಾತ್ರವನ್ನ ಮಾಡಿದ್ರು ಗೊತ್ತಾ? ಯಾರ್ ಮಾಡಿದ್ರು?
3: ದ್ವಾರಕೀಶ್ ನನಗಿದೆ.
0: ವಿಷ್ಣುವರ್ಧನ್, ದ್ವಾರಕೀಶ್, ಮಂಜುಳಾ, ಫೆಲಿನ್ ಅವರು, ಲೋಕನಾಥ್ ಮುಂತಾದವರು ಚಿತ್ರದಲ್ಲಿ ನಟಿಸಿದ್ರು. ಸಿ ವಿ ರಾಜೇಂದ್ರನ್ ಅವರ ನಿರ್ದೇಶನ ಇತ್ತು. ತಮ್ಮ ಇಷ್ಟದ ಗೀತೆ
3: ಗಂಧದ ಗುಡಿ.
0: ಗಂಧದ ಗುಡಿ
3: ಕನ್ನಡ ನುಡಿ.
0: ಓಕೆ, ನಾವಾಡುವ ನುಡಿಯೇ. ಕೇಳ್ಬಿಡೋಣ ಹಾಗಿದ್ರೆ. ಧನ್ಯವಾದಗಳು ತಮ್ಗೆ.

ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ

0: 9448112323
1: ಅಥವಾ
0: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಹಲೋ, ಸಿನಿಕ್ವಿಜ್ ನಂದನಾ. ಹಲೋ
3: ಹಲೋ,
2: ನಮಸ್ತೆ.
3: ನಮಸ್ಕಾರ, ನಾವ್ ಹುಬ್ಳಿಯಿಂದ ಮಾತಾಡೋದ್ರಿ, ಅರುಣ್ ರಂಪುರಿ ಅಂತೇಳಿ.
2: ಅರುಣ್ ಅವ್ರೇ, ನಿಮ್ಗೆ ಈಗ ಒಂದು ಕರೆ ಕಟ್ ಆಯ್ತು. ಹಲೋ ನಮಸ್ತೆ. ಹಲೋ,
4: ಹಲೋ,
2: ಹಾ ಹೇಳಿ.
4: ಸುಜಾತ ಅಂತ ಹೇಳ್ರಿ.
2: ಸುಜಾತ, ಎಲ್ಲಿಂದ ಮಾತಾಡ್ತಿದ್ದೀರಾ?
4: ಬಾಗಲಕೋಟೆಯಿಂದ ರೀ.
2: ಬಾಗಲಕೋಟೆಯಿಂದ ಸುಜಾತ, ಇದು ಸ್ವಲ್ಪ ಕೇಳಿ
4: ಹೇಳ್ರಿ.

0: ಕೇಳಿದ್ರ ಸಂಗೀತವನ್ನ?
1: ಹುನ್ರಿ.
0: ಯಾವ ಗೀತೆ?
1: ಪ್ರೀತಿನೇ ಆದ್ಯಾವ್ರು ತಂದ ಅತ್ತಿ ನಮ್ಮ ಬಾಳ್ವೆಗೆ.
0: ಹೌದಲ್ರಿ, ಎಷ್ಟ್ ಲಗು ಕಂಡು ಹಿಡಿದ್ಬಿಟ್ರಿ ಸುಜಾತ ನೀವು.
1: ಭಾರತಿ ಅವ್ರಿ.
0: ಅಲ್ಲ, ಎಷ್ಟ್ ಲಗು ಕಂಡು ಹಿಡಿದ್ಬಿಟ್ರಿ ಅಂತ.
1: ಹಳೆ ಹಾಡ ಪರಿಚಯ ಅದಾವ್ರಿ.
0: ಈ ಚಿತ್ರದ ನಿರ್ದೇಶನ ಯಾರು ಮಾಡಿದ್ರು ಅಂತ ಗೊತ್ತಾ?
1: ಇಲ್ರಿ, ಅದ್ರ ಮಾಹಿತಿ ಇಲ್ಲ.
0: ಸಿದ್ದಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅವರು ನಟಿಸಿದ್ರು. ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ್ ಅವರು ಹಾಡಿದ್ದು ಹಾಡು. 1973 ಚಿತ್ರ ಬಿಡುಗಡೆಯಾಗಿತ್ತು. ಸುಜಾತ ಅವ್ರಿಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
1: ಹಾಡ ಏನ್ ಬೇಡ್ರಿ ಮೇಡಮ್, ಮುಂದಿನ ಕಾಲ್ ತಗೊಂಡ್ಬಿಡ್ರಿ.
0: ಹೌದಾ, ಮತ್ತೆ ಪ್ರಶ್ನೆ ಕೇಳ್ಬೇಕಲ್ಲ, ನಾವು ಬರೀ ಹಾಡು ಕೇಳೋದಲ್ಲ.
1: ಅಂದ್ರೆ
0: ಯಾರು ಸರಿಯಾಗಿ ಉತ್ತರ ಕೊಟ್ಟಿರ್ತಾರೆ ಅವ್ರಿಗೋಸ್ಕರ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೀವಿ ನಾವು. ನಿಮ್ಮ ಇಷ್ಟದ ಗೀತೆ
1: ಚಿತ್ತ ಪ್ರಶ್ನೆ ಉತ್ತರ ಕೇಳ್ಬೇಕನ್ನೋ ಕ್ಯೂರಿಯಾಸಿಟಿ ಎಲ್ಲಾರ್ಗೆ ಇರ್ತೈತಲ್ರಿ.
0: ಹೌದಾ, ಮುಂದಿನ ಕರೆಯನ್ನು ತೆಗೆದುಕೊಳ್ಳ.
1: ನೀವು ಪ್ರಶ್ನೆ ಮುಂದೆ ಕೇಳಿದ್ರೆ ನಡೀತೈತ್ರಿ.
0: ಸರಿ ಸರಿ, ಓಕೆ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ. ಕೀಳುಗುರಿ ದೂರದ ಬೆಟ್ಟ ಚಿತ್ರದ ಗೀತೆಯನ್ನು ಸುಜಾತ ಅವರು ಹೇಳಿದರು. ಪ್ರೀತಿನೇ ಆದ ಅವರು ತಂದ ಆಸ್ತಿ ನಮ್ಮ ಬಾಲಿಗೆ ಅಂತ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ ಹಲೋ ಹಲೋ
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
1: ರೇಣುಕಾ ರೀ ಮೇಡಮ್.
0: ರೇಣುಕಾ, ಎಲ್ಲಿಂದ ಮಾತಾಡ್ತಿದ್ದೀರಾ?
1: ಬಾಗಲ್ ಹಚ್ಚಿದ್ವಿ, ಬಾಗಲಕೋಟೆಯಿಂದ ರೀ.
0: ಮತ್ತೆ ಸುಜಾತ ಅಂತ ಒಬ್ರು ಮಾಡಿದ್ರು, ಅವರು ಬಾಗಲಕೋಟೆ ಅಂತ ಹೇಳಿದ್ರು. ಅವ್ರದ್ದು ನಿಮ್ ಧ್ವನಿ ತರಾನೇ ಧ್ವನಿ ಇತ್ತು.
1: ಹೌದು, ಇನ್ನೇ ಬಂದಿತ್ತಲ್ರಿ. ಹೌದ್ರಿ, ಇನ್ನೇ ಈಗ ಕೇಳಿದ್ವಿ ರೀ ಅವ್ರದ್ದು. ಹಲೋ
0: ಹಲೋ ಹೇಳಿ. ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
1: ಯಾರಂದ್ರಿ?
0: ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
1: ಗೊತ್ತಿಲ್ರಿ.
0: ನೋಡೋಣ ಮುಂದಿನವ್ರು ಹೇಳ್ತಾರ ಅಂತ ಹೇಳಿ. ಹಲೋ ನಮಸ್ತೆ.
2: ಹಲೋ ಮೇಡಮ್, ನಮಸ್ತೆ.
0: ಯಾರು ಮಾತಾಡುದ್ರಿ?
2: ಗದಗಿಂತರ ರೋಹಿತ್ ಅಂತ ಮಾತಾಡೋದು ಮೇಡಮ್.
0: ರೋಹಿತ್, ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು? ಗೊತ್ತಿಲ್ಲ. ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ,
0: ಯಾರು ಮಾತಾಡುದು?
3: ನಮಸ್ತೆ ರೀ ಮೇಡಮ್, ಧಾರವಾಡದಿಂದ ವಿಜಯಲಕ್ಷ್ಮಿ ಅಂತ ಹೇಳಿದ್ರು ಮೇಡಮ್.
0: ವಿಜಯಲಕ್ಷ್ಮಿ, ಕೇಳಿ. ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
3: ಇನ್ನೇನ್ ಕೇಳ್ರಿ ಮೇಡಮ್?
0: ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
3: ಬೇರೆ ಪ್ರಶ್ನೆ ಕೇಳ್ರಿ ಮೇಡಮ್.
0: ಇಲ್ಲ, ಇದೇ ಪ್ರಶ್ನೆಗೆ ಉತ್ತರ ಸಿಗುತ್ತದ ಅಂತ ಹೇಳಿ ನೋಡೋಣ. ಮತ್ತೆ ನೀವು ಕಾಲ್ ಮಾಡಿ ಬೇರೆ ಪ್ರಶ್ನೆಗೆ. ಹಲೋ ನಮಸ್ತೆ.
4: ಹಲೋ,
0: ಹಾ, ಯಾರು ಮಾತಾಡುದು?
4: ನಾ ಅರುಣ್ ರಬ್ಬರ್ ಅಂದ್ರೆ ಮಾತಾಡೋದ್ರಿ.
0: ಅರುಣ್, ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
4: ಇಲ್ರಿ ಮೇಡಮ್,
0: ಗೊತ್ತಾಗ್ತಾ ಇಲ್ಲ. ಮುಂದಿನ ಕರೆ ನೋಡೋಣ. ಹಲೋ ಓ ಹಲೋ ಹಲೋ

0: ಹಲೋ
1: ಹಲೋ,
0: ಯಾರು ಮಾತಾಡೋದು?
1: ನಾವು ವನಿತಾ ಅಂತ ರೀ, ಧಾರವಾಡದಿಂದ ಮಾತಾಡೋದು ರೀ.
0: ಅನಿತಾ?
1: ವನಿತಾ?
0: ವನಿತಾ, ವನಿತಾ. ಓಕೆ ವನಿತಾ, ನಿಮಗೋಸ್ಕರ ಪ್ರಶ್ನೆ. ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
1: ಐಡಿಯಾ ಇಲ್ರಿ ಮೇಡಮ್.
0: ಐಡಿಯಾ ಇಲ್ವಾ? ಈಗ ಲಾಸ್ಟ್ ಕರೆ ತೆಗೆದುಕೊಳ್ತೀನಿ, ಕೊನೆಗೆ ಅವರು ಹೇಳಿಲ್ಲ ಅಂದ್ರೆ ನಾನೇ ಉತ್ತರ ಹೇಳ್ತೀನಿ. ಹಲೋ, ನಮಸ್ತೆ. ಹಲೋ, ಹಲೋ, ಹಲೋ, ಹಲೋ,
2: ಹಲೋ,
0: ಯಾರು ಮಾತಾಡುದು?
3: ಮೇಡಮ್, ರಾಣೆಮಂದೂರ್ ಶಂಕರ್ ಅಂದ್ರೆ.
0: ಶಂಕರ್ ನವಲೂರಾ?
3: ಶಂಕರ್, ಶಂಕರ್,
0: ಶಂಕರ್. ಓಕೆ ಶಂಕರ್, ನಿಮ್ಗೋಸ್ಕರ ಪ್ರಶ್ನೆ. ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು?
3: ಮೇಡಮ್, ಲವ್ ಇನ್ ಮಂಡ್ಯ ರೀ.
0: ಇಲ್ಲ, ತಪ್ಪು ಉತ್ತರ.
3: ನಮ್ಮ ಮಗ ಮಾತಾಡ್ತೀನಿ ನೋಡ್ರಿ,
0: ಕೊಡಿ. ಹಲೋ ಹೇಳಪ್ಪ. ಹಲೋ, ಕೇಳುಗರೆ, ಸತೀಶ್ ನೀನಾಜಂ ಅವರು ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಲೂಸಿಯಾ 2013 ಬಿಡುಗಡೆಯಾಗಿತ್ತು. ಇದು ಪವನ್ ಕುಮಾರ್ ಅವರು ನಿರ್ದೇಶನವನ್ನ ಮಾಡಿದ್ರು. ಸತೀಶ್ ಅವ್ರ ಜೊತೆಗೆ ಶ್ರುತಿ ಹರಿಹರನ್, ಅಚ್ಯುತ್ ಕುಮಾರ್ ಅವರು ನಟಿಸಿದ್ರು. ಮುಂದಿನ ಕರೆಯನ್ನ ನೋಡೋಣ. ಹಲೋ, ನಮಸ್ತೆ. ಹಲೋ, ಹಲೋ, ಹಲೋ, ಯಾರು ಮಾತಾಡಿದ್ರಿ?
4: ಗಜಾನನ್ ಭಟ್.
0: ಗಜಾನನ್ ಭಟ್, ಗಜಾನನ್ ಭಟ್ ಅವರು. ಈಗ ನಿಮ್ಗೋಸ್ಕರ ಒಂದು ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡ್ತೀನಿ, ಅದು ಯಾವ ಚಿತ್ರದ್ದು ಅಂತ ನೀವು ಹೇಳಬೇಕು, ಕೇಳಿ. ಹಲೋ ಗಜಾನನ್, ಯಾವ ಚಿತ್ರದ್ದು ಅಂತ ಗೊತ್ತಾಯ್ತಾ?
4: ಇದು ಶಿವರಾಜ್ ಕುಮಾರ್ ಅವರ ಚಿತ್ರ.
0: ಇಲ್ಲ, ತಪ್ಪು ಉತ್ತರ. ಹಲೋ,
3: ಹಲೋ ಮೇಡಮ್,
0: ನಮಸ್ತೆ. ಯಾರು ಮಾತಾಡೋದು?
3: ಮೇಡಮ್, ಲೂಸಿಯಾ. ಮೇಡಮ್, ಲೂಸಿಯಾ.
0: ಅದು ಲೂಸಿಯಾ ಉತ್ತರ ಹೇಳಿ ಆಯ್ತು, ನಾನು ಯಾರು ಹೇಳಿಲ್ಲ ಅಂತ ಹೇಳಿ. ಈಗ ಬೇರೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಒಂದು ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ದೆ, ಕೇಳಿದ್ರಾ?
3: ಇಲ್ಲ ಮೇಡಮ್.
0: ನಿಮ್ಮ ಹೆಸರೇನಂದ್ರಿ?
3: ಉಮೇಶ್ ಮೇಡಮ್.
0: ಉಮೇಶ್, ಧ್ವನಿ ಸುರುಳಿಯನ್ನ ಕೇಳಿ ಉಮೇಶ್, ಇದು ಯಾವ ಚಿತ್ರದ್ದು ಅಂತ ನೀವು ಹೇಳ್ಬೇಕು. ಹಲೋ
3: ಮೇಡಮ್.
0: ಆನಂದ್ ಫಿಲ್ಮ್. ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ, ನಮಸ್ತೆ. ಹಲೋ, ಯಾರು ಮಾತಾಡುದು? ಗುಡ್ ಮಾರ್ನಿಂಗ್, ಯಾರು ಮಾತಾಡುದು? ಲೀಲಾ, ನಾನು ಒಂದು ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ದೆ, ಅದು ಯಾವ ಚಿತ್ರದ್ದು ಅಂತ
5: ಕೇಳ್ಕೊಂಡಿಲ್ಲ ಮೇಡಮ್.
0: ಇನ್ನೊಮ್ಮೆ ಕೇಳಿ, ಪ್ರಸಾರ ಮಾಡ್ತೀನಿ. ಹಲೋ,
5: ಹಲೋ ಹೇಳಿ ಮೇಡಮ್.
0: ಯಾವ ಚಿತ್ರ ಅಂತ ಗೊತ್ತಾಯ್ತಾ?
5: ಗೊತ್ತಾಗ್ತಿಲ್ಲ ಮೇಡಮ್.
0: ಗೊತ್ತಾಗ್ತಾ ಇಲ್ಲ, ಮುಂದಿನ ಕರೆಯನ್ನ ನೋಡ್ಬಿಡೋಣ. ಹಲೋ, ನಮಸ್ತೆ.
6: ಹಲೋ,
0: ಯಾರು ಮಾತಾಡುದ್ರಿ?
6: ರಣಮಂಡ್ರ ತಾಲೂಕು ಉಪ್ಪನೆ ಅಂದ್ರೆ ಮಾತಾಡೋದು.
0: ಧ್ವನಿ ಸುರುಳಿಯನ್ನ ಪ್ರಸಾರ ಮಾಡಿದ್ವಿ, ಅದು ಯಾವ ಚಿತ್ರದ್ದು ಅಂತ?
6: ಅರಸು ಚಿತ್ರದ್ರಿ ಮೇಡಮ್.
0: ಹೌದು, ಅರಸು ಚಿತ್ರ. ಪುನೀತ್ ರಾಜ್ಕುಮಾರ್, ಮೀರಾ ಜಾಸ್ಮಿನ್ ಮತ್ತು ರಮ್ಯಾ ಅವರು ನಟಿಸಿದ್ರು. 2007 ಚಿತ್ರ ಬಿಡುಗಡೆಯಾಗಿತ್ತು ಮಹೇಶ್ ಬಾಬು ಅವರ ನಿರ್ದೇಶನದಲ್ಲಿ. ನಿಮ್ಮ ಇಷ್ಟದ ಗೀತೆ?

0: ರಾಜ್ಕುಮಾರನ್ ದಾಖ್ರೆ.
1: ರಾಜ್ಕುಮಾರ್ ಅವ್ರದ್ದು ಯಾವ ಗೀತೆ ಬೇಕು?
0: ಗುರುಪಿಚರನ್ ದಾಖ್ರೆ.
1: ಗುರಿ ಗುರಿ. ಓಕೆ, ಗುರಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಕೇಳಿ.
2: ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು.

0: ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು.
1: ಹಲೋ, ಸಿನಿ ಕ್ವಿಜ್ ನಂದನಾ?
2: ಹಲೋ ರೀ,
1: ನಮಸ್ಕಾರ. ಯಾರು ಮಾತಾಡೋದು?
2: ಬಿಜಾಪುರದಿಂದ ಅಭಿಷೇಕ್ ಅಂತ ಹೇಳೋದು.
1: ಅಭಿಷೇಕ್, ನಿಮಗೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಮ್ಮ ಕೇಳುಗರು ಒಂದು ಪೆನ್ನು ಪೇಪರು ಇಟ್ಕೊಳ್ಳಿ. ಕೇಳುಗರೇ, ಮುಂದೆ ಒಂದು ಪದ ಬಂಧ ಇದೆ, ಸೊ ಹೀಗಾಗಿ ನೀವು ಒಂದು ಪೆನ್ನು ಮತ್ತು ಪೇಪರನ್ನು ಇಟ್ಕೊಳ್ಳಿ. ಈಗ ನಿಮಗೋಸ್ಕರ ಒಂದು ಪ್ರಶ್ನೆ.

0: ಹಾ ರೇವಣ್ಣ.
1: ಪರ್ವ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದುಕೊಂಡವರು ಯಾರು? ಪರ್ವ ಚಿತ್ರ ಬಂತ, ನೋಡಿದ್ದೀರಾ ಪರ್ವ? ಹಾ, ವಿಷ್ಣುವರ್ಧನ್ ಅವರು ನಟಿಸಿದ್ದು ಚಿತ್ರ ಪರ್ವ. ಅದರಲ್ಲಿ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಪಡೆದವರು ಯಾರು? ಆ ಪಾತ್ರ ಯಾವುದು? ಅಲ್ಲ ಅಲ್ಲ, ಪೋಷಕ ನಟ ಅಂತ ಹೇಳಿದೆ, ನಟ ಅಂತ ಹೇಳಿಲ್ಲ, ನಾಯಕ ನಟ ಅಂತ ಹೇಳಿಲ್ಲ, ಪೋಷಕ ನಟ. ಆ ಚಿತ್ರದಲ್ಲಿ ಪೋಷಕ ನಟನಾಗಿ ಪಾತ್ರವನ್ನ ನಿರ್ವಹಿಸಿದ್ದವರು, ಅವರಿಗೆ ಪ್ರಶಸ್ತಿ ಸಿಕ್ತು. ಗೊತ್ತಿಲ್ಲ, ಮುಂದಿನ ಕರೆ ನೋಡ್ತೀನಿ. ಹಲೋ, ನಮಸ್ತೆ. ಹಲೋ ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
2: ನಾವು ಸಿದ್ದನ್ ಮೇಡಮ್ ಉದ್ಗೌಡ ಅಂತ ಹೇಳಿ.
1: ಸಿದ್ದನ್ ಗೌಡ, ಎಲ್ಲಿಂದ ಮಾತಾಡ್ತಿದ್ದೀರಾ?
2: ಇನಾಮಂಗಲ್ದಿಂದ ರೀ.
1: ಇನಾಮಂಗಲ್ದಿಂದ. ಸೊ, ಪರ್ವ ಚಿತ್ರ ನೋಡಿದ್ದೀರಾ?
2: ಯಾವ್ರಿ
1: ಪರ್ವ?
2: ಹಾ,
1: ಪರ್ವ ಚಿತ್ರದ ನಟನೆಗಾಗಿ, ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದವರು ಯಾರು?
2: ಮೇಡಮ್,
1: ಗೊತ್ತಾಗ್ತಾ ಇಲ್ವಾ? ಹಾ, ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಶಿವಲಿಂಗಯ್ಯ, ನಿಮಗಾಗಿ ಪ್ರಶ್ನೆ. ಪರ್ವ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದವರು ಯಾರು?
3: ಅಶ್ವಥ್
1: ಅವರಲ್ಲ ಅಲ್ಲ ಶಿವಲಿಂಗಯ್ಯ. ಮುಂದಿನ ಕರೆ ನೋಡೋಣ. ಹಲೋ
4: ಹಲೋ ಮೇಡಮ್.
1: ಹಲೋ, ಯಾರು ಮಾತಾಡೋದು? ಸಿನೆಕ್ವಿಜ್ ನಂದನ,
4: ಗಜಾನಡ ತಾಲೂಕು ರಾಜೂರ್ ಅವ್ರಿ.
1: ಹಾ ಹೇಳಿ.
4: ಜೈ ಜಗದೀಶ್ ಮೇಡಮ್.
1: ಅಲ್ಲ ರೀ, ತಪ್ಪುತ್ರ. ಹಲೋ
5: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
5: ಡಿಸ್ಟ್ರಿಕ್ಟ್ ಬಿಳಗಿ ತಾಲೂಕು ಕುಂದ್ರಿಗಿಂದ ಮುನ್ನಾ ನದಾಫ್ ಮೇಡಮ್.
1: ನದಾಫ್ ಅವ್ರೆ, ನಿಮ್ಗೋಸ್ಕರ ಪ್ರಶ್ನೆ. ಪರ್ವ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದ ನಟ ಯಾರು?
5: ಶ್ರೀನಿವಾಸ ಮೂರ್ತಿ ಮೇಡಮ್.
1: ಇಲ್ಲ, ತಪ್ಪು ಉತ್ತರ. ಇದು ಕೊನೆ ಕರೆಯನ್ನ ನೋಡಿ, ಮುಂದೆ ನಾನೇ ಉತ್ತರವನ್ನ ಹೇಳ್ತೀನಿ. ಹಲೋ ನಮಸ್ತೆ. ಹಲೋ
6: ಹಲೋ, ನಮಸ್ತೆ ರೀ.
1: ಯಾರು ಮಾತಾಡುದು?
6: ಕಲ್ಲಪುರ ಮಾತಾಡುದ್ರಿ.
1: ಕಲ್ಲಪುರ ಹೇಳಿ.
6: ನಿಮ್ಮ ಆಕಾಶವಾಣಿ
1: ರೇಡಿಯೋರಿ
6: ಜಗತ್ ಪ್ರಸಿದ್ಧರಿ. ಅದಕ್ಕೊಂದು ಸ್ಲೋಗನ್ ಅಂತ ನೋಡಿ, ಎಷ್ಟು ಎರಡು ನೋಡಿ ಹೇಳಿರಿ.
1: ಹೇಳಿ.
6: ಆಚಾರಕ್ಕೆ ಅರಸನಾಗು, ನೀತಿಗೆ ರಾಜನಾಗು, ಮಾತಿನಲ್ಲಿ ಚುಡಾಮಣಿ ಆಗು ಎಲ್ಲ ಉದ್ಘೋಷಕರು,
1: ಹಾಗೆ
6: ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿನೇ ರೀ. ಅದು ಎಲ್ರಿ, ಏನ್ ಬೇಕು ಏನಿಲ್ಲ, ಎಲ್ಲ ಅಮೃತರಿಪ.
1: ಧನ್ಯವಾದ, ನಿಮ್ಮ ಅಭಿಮಾನಕ್ಕೆ ತುಂಬಾ ಖುಷಿ ಆಯ್ತು ಕೇಳಿ. ನಿಮ್ಗೋಸ್ಕರ ಈಗ ಒಂದು ಪ್ರಶ್ನೆಯನ್ನು ಕೇಳ. ಪರ್ವ ಚಿತ್ರದಲ್ಲಿ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪಡೆದವರು ಯಾರು? ಇಲ್ಲ ರೀ, ತಪ್ಪು ಉತ್ತರ. ನಿಮ್ದೇ ಈ ಪ್ರಶ್ನೆಗಾಗಿ ನಿಮ್ದೇ ಕೊನೆ ಕಾಲ್, ಯಾಕಂದ್ರೆ ನಾ ಉತ್ತರ ಹೇಳ್ಬಿಡ್ತೀನಿ, ಯಾರು ಕಷ್ಟ ಆಗ್ತಾ ಇರ್ಬೋದು ಎಲ್ರಿಗೂ.
6: ಹಾ,
1: ಇದು ಪರ್ವ ಚಿತ್ರದಲ್ಲಿ ಕೆರೆಮನೆ ಶಂಭು ಹೆಗಡೆ ಅಂತ ಹೇಳಿ ಯಕ್ಷಗಾನ ಕಲಾವಿದರು ಶಾಸ್ತ್ರಿ ಪಾತ್ರವನ್ನ ನಿರ್ವಹಿಸಿದ್ರು. ಗುರುಗಳಾಗಿದ್ರು ಅವರು, ನೃತ್ಯವನ್ನ ಕಲಿಸ್ತಾ ಇದ್ರು. ಆ ಪಾತ್ರಕ್ಕಾಗಿ ಕೆರೆಮನೆ ಶಂಭು ಹೆಗಡೆ ಅವರಿಗೆ ಅತ್ಯುತ್ತಮ ಪೋಷಕ ನಟನೆಗಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂದಿತ್ತು.
6: ಈ ಚಿತ್ರ ಸಂತೋಷ.
1: ಧನ್ಯವಾದ. ಸುನಿಲ್ ಕುಮಾರ್ ದೇಸಾಯಿ ಇವರು ನಿರ್ದೇಶನ ಮಾಡಿದ್ರು ಈ ಚಿತ್ರವನ್ನ. 2002 ಚಿತ್ರ ಬಿಡುಗಡೆಯಾಗಿತ್ತು. ಹಾ, ಈಗ ನಾವು ಮುಂದಿನ ಕರೆಯನ್ನ ನೋಡ್ಬಿಡ್ಬೇಕಲ್ಲ.
6: ತಡೀರಿ ಒಂದ ನಿಮಿಷ, ನಿಮ್ ತಪಾಸಣೆ ಮಾಡ್ಬೇಕ್ರಿ, ನಿಮ್ಮ ಲೈನ್ ಸಿಗ್ಬೇಕಂದ್ರೆ.
1: ಇಲ್ಲ ಅಂದ್ರೆ ಕರೆ ತುಂಬಾ ಬರ್ತಾ ಇದೆ, ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕರೆ ನೋಡ್ಬಿಡೋಣ. ಹಲೋ ನಮಸ್ತೆ. ಹಲೋ ಹಲೋ ಹಲೋ, ನೆಟ್ವರ್ಕ್ ಇದ್ದಲ್ಲಿ ಬನ್ನಿ. ಯಾರು ಮಾತಾಡೋದು? ಹಲೋ ಹಲೋ
7: ಹಲೋ ಮೇಡಮ್,
1: ನಮಸ್ತೆ.

0: ಮಾತಾಡುದು?
1: ಚಿಕ್ಕೋಡಿಯಿಂದ ಭುವನ್ ಮಾತಾಡುದು.
0: ಚಿಕ್ಕೋಡಿಯಿಂದ ಭುವನ್, ಪೆನ್ನು ಪೇಪರ್ ಇಟ್ಕೊಂಡಿದ್ದೀರಾ ಭುವನ್?
1: ಮೇಡಮ್ ಇಟ್ಕೊಳ್ಳಿಲ್ಲ, ಕ್ವೆಶ್ಚನ್ ಕೇಳ್ಬೋದು.
0: ಪೆನ್ನು ಪೇಪರ್ ಇದ್ರೆ ಒಳ್ಳೇದಲ್ವಾ ನಿಮಗ್ ಬರ್ಕೊಳ್ಳಿಕ್ಕೆ?
1: ಮೇಡಮ್ ಈಗ ಹಿಂದಿನ ಕ್ವೆಶ್ಚನ್ ಆನ್ಸರ್ ಮಾಡಬೇಕಂತ ಹೇಳಿದ್ರು ಮೇಡಮ್, ನೀವು ಹೇಳ್ಬಿಡ್ರಿ.
0: ಹಾ, ಮತ್ತೆ ಎಷ್ಟು ಕಾಲ್ ತಗೊಂಡಲ್ಲ, ಯಾರು ಸರಿ ಉತ್ತರ ಹೇಳಿಲ್ಲ ಅಂತ ಹೇಳಿ ನಾನೇ ಉತ್ತರ ಹೇಳಿದೆ.
1: ಮೇಡಮ್ ಹೇಳಿ, ಇನ್ನೊಂದು ಟ್ರೈ ಮಾಡ್ತೀನಿ, ಬರಲ್ಲ ಅಂದ್ರೆ.
0: ಹೌದಾ, ಇಲ್ಲಿ ನಿಮಗೆ ಕ್ವೆಶ್ಚನ್ ಕೇಳ್ತೀನಿ, ಮುಂದಿನವರಿಗೆ ಪದಬಂಧ ಕೊಡ್ತೀನಿ.
1: ಓಕೆ ಮೇಡಮ್, ಕ್ವೆಶ್ಚನ್
0: ಹೇಳಿ. ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದ್ರು ಹಂಸ ಗೀತೆ ಅನ್ನುವ ಚಿತ್ರವನ್ನ. ಈ ಚಿತ್ರ ಒಬ್ಬ ಹಿರಿಯ ಸಂಗೀತ ಕಲಾವಿದರು, ಅವರು 18ನೇ ಶತಮಾನದಲ್ಲಿದ್ದರು, ಕರ್ನಾಟಕ ಸಂಗೀತಗಾರ ಕಲಾವಿದರು ಅವರು, ಅವ್ರ ಬಗ್ಗೆ ಆ ಚಿತ್ರ ಇತ್ತು. ಅವ್ರು ಯಾರು ಅಂತ ಹೇಳಿ ಏನಾದರೂ ಗೊತ್ತಾ? ಹಲೋ, 18ನೇ ಶತಮಾನದ ಕರ್ನಾಟಕ ಸಂಗೀತಗಾರರ ಬಗ್ಗೆ ಇದ್ದಂಥ ಚಿತ್ರ ಹಂಸ ಗೀತೆ, ಅದನ್ನು ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದರು. ಅದು ಯಾರ ಬಗ್ಗೆ ಇತ್ತು? ಇಲ್ಲ, ಭೀಮಸೇನ್ ಜೋಶಿ ಇತ್ತೀಚಿನವರು, 18ನೇ ಶತಮಾನದ ಕರ್ನಾಟಕ ಸಂಗೀತಗಾರರು. ಇಲ್ಲ ರೀ, ಇಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡ್ಬಿಡ್ಲಾ? ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ, ನಾನು ಆನಂದ್ ಸಾಗರ್ ಅಂತ ಮಾತಾಡ್ಕೊತೀನಿ ಮೇಡಮ್.
0: ಹ್ಞೂನ್ರಿ.
2: ಹಾಗಾದ್ರೆ ನೀವು ಪ್ರಶ್ನೆ ಕೇಳಿದ್ದಿಲ್ಲ, ಪೋಷಕನಟ ದ್ವಾರಕೀ ಫಿಲ್ಮ್ ಆಪ್ತ ಮಿತ್ರ.
0: ಇಲ್ಲ ಇಲ್ಲ, ಅದು ತಪ್ಪು ಉತ್ತರ, ತಪ್ಪು ಉತ್ತರ. ಈಗ ನಾನು ಪ್ರಶ್ನೆ ಮಾಡ್ತಾ ಇರೋದನ್ನ ಕೇಳಿ, ಅದಕ್ಕೆ ಉತ್ತರ ಕೊಡಿ. ಜಿ ವಿ ಅಯ್ಯರ್ ಅವರು ಹಂಸ ಗೀತೆ ಅನ್ನುವ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಆ ಹಂಸಗೀತೆ ಚಿತ್ರ 18ನೇ ಶತಮಾನದ ಒಬ್ಬ ಕರ್ನಾಟಕಿ ಸಂಗೀತಗಾರರ ಬಗ್ಗೆ ಇತ್ತು. ಆ ಕಲಾವಿದರು ಯಾರು ಅಂತ ಹೇಳಿ ಗುರ್ತಾ?
2: ಕಲಾವಿದರು ಹೇಳ್ತೇನೆ, ಬಾಲಮುರಳಿ ಕೃಷ್ಣ.
0: ಅಲ್ಲ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ
3: ಮೇಡಮ್, ಕಠಿಣ ಪ್ರಶ್ನೆ ಕೇಳ್ತೀರಿ, ಕೆಲಸ ಆಗ್ತಾ ಇದೆ.
0: ಹಲೋ, ಓ ಕಟ್ ಆಯ್ತು ಕರೆ. ತಿಳ್ಕೊಳ್ಳೋದೇ ಒಂದು, ಜ್ಞಾನ ಪಡೆದ್ಕೊಳ್ಳೋದೇ ಒಂದು ಖುಷಿ ಅಲ್ವಾ? ಇದ್ರ ಜೊತೆಗೆ ಕೆಲವು ಈಸಿ ಪ್ರಶ್ನೆನೂ ಇರ್ತದೆ, ಟಫ್ನೂ ಇರ್ತದೆ, ಹಂಗೆ ಸರಳವಾದಂತಹ ಉತ್ತರ ಹೇಳುವಂತಹ ಪ್ರಶ್ನೆಗಳು ಕೂಡ ಇರ್ತವೆ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ. ಹಲೋ, ನಮಸ್ತೆ. ಹಲೋ,
4: ಹಲೋ,
0: ನಮಸ್ತೆ. ಹಲೋ,
4: ಹಲೋ,
0: ನಮಸ್ತೆ. ಯಾರು ಮಾತಾಡುದು? ಹೆಸರು? ಜಕ್ಕಮ್ಮ. ಜಕ್ಕಮ್ಮ, ನಾನು ಕೇಳೋ ಪ್ರಶ್ನೆ ಕೇಳಿದ್ಯಾ ನೀನು? ಯಾವ ಕಲಾವಿದ್ರ ಮೇಲೆ ಇತ್ತಪ್ಪ ಅದು? ಇಲ್ಲಮ್ಮ, ತಪ್ಪು ಉತ್ತರ. ಮುಂದಿನ ಕರೆ ನೋಡೋಣ. ಹಲೋ,
5: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ.
5: ನಾವು ಈರಡಿಲಿಂದ ನಿಂಗಪ್ಪ ಟೈಲರ್ ಅಂತ ಮೇಡಮ್. ಅವರೇ,
0: ನಿಂಗಪ್ಪ ಅವರೇ, ರೇಡಿಯೋ ಸೆಟ್ ದೂರ ಇಡಿ. ಈಗ ನಿಮ್ಗೆ ಪ್ರಶ್ನೆ. ಜಿ ವಿ ಅಯ್ಯರ್ ಅವರು ಹಂಸಗೀತೆ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಭೈರವಿ ವೆಂಕಟ ಸುಬ್ಬಯ್ಯ, ಸರಿಯಾದ ಉತ್ತರ ಹೇಳಿದ್ರಿ, ತಮಗೆ ಅಭಿನಂದನೆಗಳು. ಈ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸ್ತು ಜಿ ವಿ ಅಯ್ಯರ್ ಅವರಿಗೆ. ಇದು ಯಾರ ಕಾದಂಬರಿ ಅಂತ ಗೊತ್ತಾ? ತರಾಸು ಅವರು ಬರೆದಿರೋ, ಟಿ ಆರ್ ಸುಬ್ಬಾರಾವ್ ಅವರು ಬರೆದಿರುವಂತಹ ಕಾದಂಬರಿ ಆಧಾರಿತ ಚಿತ್ರ ಆಗಿತ್ತು ಹಂಸಗೀತೆ. ಇದು ಭೈರವಿ ವೆಂಕಟ ಸುಬ್ಬಯ್ಯ ಅವರ ಮೇಲೆ ಇತ್ತು. ಈಗ ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ ಮಾಡೋಣ?
5: ಹೊಸಬೆಳಕು ಚಿತ್ರ ನಿನ್ನ ನೋಡಲ್ಲ ಅಂತ ಹೇಳಿ
0: ಕೇಳೋಣ, ಗೀತೆಯನ್ನ ಕೇಳೋಣ.
5: ಆಯ್ತು.

0: हेलो हेलो,
1: ಹಲೋ,
0: ನಮಸ್ತೆ. ಯಾರು ಮಾತಾಡಿದ್ರಿ?
1: ನಾನು ಪ್ರಭು ಅಂತ ಹೇಳಿ ಧಾರವಾಡದಿಂದ ಮೇಡಮ್.
0: ಧಾರವಾಡದಿಂದ ಮಾತಾಡ್ತಿದ್ದೀರಾ?
1: ಹಾ ಮೇಡಮ್,
0: ಹಾ, ಪ್ರಭು ಅವ್ರೆ.
1: ಫಾಲ್ತು ಜನ ಮಾಡ್ತಾರಲ್ಲ ಮೇಡಮ್, ನಾನು 10 ವರ್ಷ ಆಯ್ತು ನಾನು ಟ್ರೈ ಮಾಡಕತ್ತು. ದಿಸ್ ಇಸ್ ಫಸ್ಟ್ ಟೈಮ್ ನಾನು ಸಿಕ್ಕಿದ್ದೆ ಫೋನ್.
0: ಓ, ಖುಷಿ ಆಗ್ತಾ ಇದೆ ಹಾಗಿದ್ರೆ ನಿಮ್ ಜೊತೆಗೆ ಮಾತಾಡ್ತಾ.
1: ನಿಮ್ದು ಇದು ನಮ್ಗೆ ನಮ್ಮ ಸ್ವಾಮೀಜಿ ಇವರು ಮಹಾಮನೆ ಸ್ವಾಮೀಜಿಯವ್ರದ್ದು ಸಂದರ್ಶನ ಬಹಳ ನಂಗೆ ಖುಷಿ ಕೊಡುತ್ತೆ ಮೇಡಮ್. ಯಾಕಂದ್ರೆ ನಾನು ಅಲ್ಲಿ ಇದ್ದಿದ್ದೆ. ನಾನು
0: ಹೌದಾ? ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಗುರುಗಳವರು.
0: ಸರಿ ಸರ್, ಈಗ ಸಿನಿಕ್ವಿಜ್ ನಂದನದ ಪ್ರಶ್ನೆಯನ್ನ ತೆಗೆದುಕೊಂಡು ಬಿಡಿ.
1: ಕೇಳಿ ಕೇಳಿ ಕೇಳಿ ಮೇಡಮ್.
0: ಹಾ, ನಮ್ಮ ಕೇಳುಗರಿಗೆ ಹೇಳಿದ್ದೀನಿ ನಾನು ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿಕ್ಕೆ, ಬಟ್ ನಿಮ್ಗೋಸ್ಕರ ಬೇರೆ ಪ್ರಶ್ನೆಯನ್ನ ಕೇಳ್ತೀನಿ. ನೆಕ್ಸ್ಟ್ ಅದು ಪದಬಂಧ ಕೇಳ್ತೀನಿ. ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಯಾರು?
1: ಡಾಕ್ಟರ್ ರಾಜ್ಕುಮಾರ್.
0: ಹೌದು, ಸರಿಯಾದ ಉತ್ತರ.
1: ಅದು ಯಾವುದು? ಜೀವನ ಚೈತ್ರ.
0: ನಾದಮಯ ಹಾಡಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ದಾದಾ

0: ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದುಕೊಂಡ್ರು 1995ರಲ್ಲಿ. ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಗಾಯಕರಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಅವರು ನೀಡಿದ ಕೊಡುಗೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವರಿಗೆ ದೊರಕಿತು. ಇತ್ತೀಚೆಗೆ ಖಾಸಗಿ ಸಂಸ್ಥೆಗಳು ಕೂಡ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾವೆ. ಹಾ, ತಮಗ್ ಗೊತ್ತಿದೆಯಾ ಯಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ? ಹೌದು, ಪ್ರೈವೇಟ್ನವ್ರು ಕೊಡ್ತಾ ಇದ್ದಾರೆ. 2020ರಲ್ಲಿ ಕಿಚ್ಚ ಸುದೀಪ್ ಅವರಿಗೆ, 2023ರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿದೆ ಈ ಪ್ರಶಸ್ತಿ. ಹಾ, ಆಮೇಲೆ ದಾದಾ ಸಾಹೇಬ್ ಫಾಲ್ಕೆ ಇವ್ರದ್ದು ಹೆಸರೇನ್ ಗೊತ್ತಾ ಸರ್? ದುಂಡಿರಾಜ್ ಗೋವಿಂದ್ ಫಾಲ್ಕೆ. ಸರಿ, ನಿಮ್ಗೋಸ್ಕರ ಯಾವ ಗೀತೆಯನ್ನ ಪ್ರಸಾರ
1: ಮಾಡೋಣ?
0: ನಾದಮಯ ದೊಡ್ಡ ಗೀತೆ ಸರ್, ಸಣ್ಣ ಸಣ್ಣದ ಗೀತೆ ಕೇಳಿ
1: ಇಲ್ಲಿ ಬಿಡಿ. ನಮಗೆ ಹುಚ್ಚ ಇದರಿಂದ ಫಿಲಂ ಇಂದ ಯಾವ್ದು ನಮ್ದು ಬ್ಯಾಡ್ ವೆರಿ ಬ್ಯಾಡ್ ಸಾಂಗ್ ಇದೆಯಲ್ಲ,
0: ಉಸಿರೇ ಉಸಿರೇ ಕೊಡ್ಲಾ
1: ಮೇಡಮ್? ಹುಚ್ಚ ಹುಚ್ಚ ಫಿಲಂ ಇದೆ ಮೇಡಮ್.
0: ಅದೇ ಹುಚ್ಚ ಚಿತ್ರದ ಗೀತೆ ಅದು.
1: ಹುಚ್ಚ ಅಲ್ಲ, ಯಾವ್ದು ನಮ್ದು ಅದು ಲಾಸ್ಟ್ ಒಂದು ಇದು ಬರುತ್ತಲ್ಲ ಮೇಡಮ್,
0: ಯಾರೋ ಯಾರೋ ಅನ್ನೋ ಗೀತೆ ಇದೆ.
1: ಹಾ, ಯಾರೋ ಯಾರೋ.
0: ಓಕೆ, ಕೇಳಿ.

0: हेलो,
1: नमस्ते।
0: नमस्ते
1: हाँ, बेलूर मैडम।
0: वीरेना।
1: ಹೌದು ಮೇಡಮ್.
0: ಹಾಂ, ಪೆನ್ ಇಟ್ಕೊಂಡಿದ್ದೀರಲ್ಲ,
1: ಹಾಂ ಇದು
0: ಬರ್ಕೊಳ್ಳಿ. ಮ ಕು ಳಿ ಬೆ ವ
1: ಮಕ್ಕಳೆಲ್ಲ
0: ಅಲ್ಲ, ಪೂರ್ತಿ ಬರ್ಕೊಳ್ಳಿ. ಬಾ ಪ್ರೇ ಳ ನ
1: ಇನ್ನೊಂದ್ಸಲ ಹೇಳ್ರಿ, ಯಾರು ಕೇಳಿ ಕೇಳ್ತಾರೆ.
0: ಏ ಬರ್ಕೊಳ್ಳಿಲ್ಲ ನೀವು?
1: ಒಂದ್ ಅಕ್ಷರ ಯಾವ್ದೋ ಮಿಸ್ ಆದಂಗ ಆಗ್ತದೆ.
0: ಮ
1: ಹ್ಞೂ
0: ಕು
1: ಹ್ಞೂ
0: ಳಿ
1: ಹ್ಞೂ
0: ಬೆ
1: ಬೇರೆ
0: ಹಾ
1: ಹ್ಞೂ ರೀ
0: ವ
1: ಹ್ಞೂ ರೀ
0: ಬಾ
1: ಬಾ ಹ್ಞೂ ರೀ
0: ಪ್ರ ಪ್ರೇ ಪ್ರೇ
1: ಹಾ ಪ್ರೇ
0: ಳ
1: ಪ್ರೇಮವೇ ಬಾಳಿನ ಬೆಳಕು.
0: ಹೌದು, ಸರಿಯಾದ ಉತ್ತರ. ಪ್ರೇಮವೇ ಬಾಳಿನ ಬೆಳಕು, ಸರಿಯಾದ ಉತ್ತರ. ಯಾರ್ ನಟಿಸಿದ್ರು ಗೊತ್ತಾ? ಅನಂತ್ ನಾಗ್, ಜಯಮಾಲಾ, ಆರತಿ, ಬಾಲಕೃಷ್ಣ, ಶ್ರೀನಿವಾಸ ಮೂರ್ತಿ ಇವರು ನಟಿಸಿದ್ರು. ಇದು ಯಾರ ಕಾದಂಬರಿ ಆಧಾರಿತ ಚಿತ್ರ ಗೊತ್ತಾ? ವೀರಪ್ಪ ಮೊಯ್ಲಿ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. 1984 ಬಿಡುಗಡೆಯಾಗಿತ್ತು. ಎ.ವಿ. ಶೇಷಗಿರಿ ರಾವ್ ಅವರು ನಿರ್ದೇಶನ ಮಾಡಿದ್ರು. ಸರಿ ಸರಿ, ಅಭಿನಂದನೆಗಳು ನಿಮ್ಗೆ. ಯಾವ ಗೀತೆಯನ್ನ ಈಗ ಪ್ರಸಾರ ಮಾಡೋಣ ನಿಮ್ಗೋಸ್ಕರ?
1: ಮಕ್ಕಳ ಭಾಗ್ಯ.
0: ಅದರಲ್ಲಿ ಯಾವ ಗೀತೆ? ಓ ಗೆಳೆಯ. ಓಕೆ, ಗೀತೆಯನ್ನ ಕೇಳೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್. ಶುಭ ದಿನ.

ಕೇಳುಗರೆ, ಚಂದನವನದ ಸಿಂಗಾರವನ್ನ ಮತ್ತಷ್ಟು ಹೆಚ್ಚು ಮಾಡುವ ಸಿನಿಮಾ ರಂಗು ಹಾಡಿನ ಗುಂಗು ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಸಿನಿ ಕ್ವಿಜ್ ನಂದನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಅನ್ಮೋಲ್ ಗೀತ್.
1: ಆಕಾಶವಾಣಿ ಧಾರವಾಡ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಅನ್ಮೋಲ್ ಗೀತ್.

0: प्रस्तुति राखी हानगल।
1: अनमोल गीत सुनने वाले सभी प्यारे श्रोताओं को राखी का प्यार भरा नमस्कार। अनमोल गीत केळुत्तिरुव एल्ल आत्मीय अभिमानी केळुगरिगे कार्यक्रमक्के स्वागत। ಕೇಳುಗರೆ, ಇದು ಅನ್ಮೋಲ್ ಗೀತ್ ಕಾರ್ಯಕ್ರಮದ 35ನೇ ಸಂಚಿಕೆ. ಈ ಕಾರ್ಯಕ್ರಮವು 35 ಸಂಚಿಕೆಗಳನ್ನ ಪೂರೈಸುವಲ್ಲಿ ತಾವು ತೋರಿದ ಪ್ರೋತ್ಸಾಹ ಹಾಗೂ ವಿಶ್ವಾಸಕ್ಕೆ ಸಹೃದಯದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಕಳೆದ ವಾರ ದೇವಾನಂದ್ ಅವರ ಕುರಿತು ಕೆಲವು ಮಾತುಗಳನ್ನು ಆಡಿದ್ವಿ. ಅವರ ಹುಟ್ಟು, ಬೆಳವಣಿಗೆ, ಅವರಿಗೆ ನಟನೆ ಕುರಿತು ಇರುವ ಅಭಿರುಚಿ, ಹೇಗೆ ಮುಂಬೈಗೆ ಬಂದು ತಮ್ಮ ಕನಸನ್ನು ಸಾಕಾರಗೊಳಿಸಲು ಪಟ್ಟ ಶ್ರಮ, ಈ ಸಮಯದಲ್ಲಿ ಅವರಿಗೆ ಗುರುದತ್ ಅವರೊಂದಿಗೆ ಆದ ಪರಿಚಯ, ಸ್ನೇಹ, ಮುಂದೆ ಅವರು ನವಕೇತನ್ ಫಿಲ್ಮ್ಸ್ ಎನ್ನುವ ಬ್ಯಾನರ್ ಅನ್ನು ಹೇಗೆ ಆರಂಭಿಸಿದರು, ಈ ಎಲ್ಲ ಕುರಿತು ನಾವು ಮಾತಾಡಿದ್ವಿ. ಹಾಗೂ ದೇವಾನಂದ್ ಅವರ ಚಿತ್ರದ ಗೀತೆಗಳನ್ನು ಸಹ ಕೇಳಿದ್ವಿ. ಇಂದು ಸಹ ದೇವಾನಂದ್ ಕುರಿತು ಕೆಲವು ಮಾತುಗಳು ಹಾಗೂ ಅವರ ಹಾಡುಗಳನ್ನ ಕೇಳೋಣಂತ.
2: ಸುನು, ತುಮಾರಾ ಅಸಲಿ ನಾಮ ಕ್ಯಾ ಹೈ?
3: ಜೀ, ಮೇರಾ ಅಸಲಿ ನಾಮ ಜಾನಿ
2: ಔರ್ ನಕಲಿ
3: ನಕಲಿ ಭೀ ಜಾನಿ.
2: ಇಸ್ಕೆ ಅಲಾವಾ ಭೀ ಕೋಯಿ ನಾಮ ಹೈ?
3: ಜೀ ಹಾಂ, ಜಾನಿ ಆಪಕೋ ಜ್ಯಾದಾ ಪಸಂದ್ ಹೈ.
1: दोस्तों, मैंने कहा था कि देवानंद साहब ने सिर्फ इंडस्ट्री में नहीं बल्कि पूरे देश के आवाम को स्टाइल करना सिखा दिया था. देवानंद साहब को बॉलीवुड का पहला स्टाइल आइकॉनिक कहा जाए तो भी गलत नहीं होगा.

0: ಆಕಾಶವಾಣಿ ಧಾರವಾಡ. ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಅವಶ್ಯಕತೆ ಈ ಕುರಿತು ಯೋಗ ತರಬೇತುದಾರರಾದ ಮಹೇಶ್ ಕುಲಕರ್ಣಿ ಹಾಗೂ ಉಮೇಶ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
1: ಕೇಳುಗರೆ, ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನ ಅಂತ ವಿಶ್ವದಾದ್ಯಂತ ಆಚರಿಸ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳು ಈ ಯೋಗದಿಂದ ಆರೋಗ್ಯವನ್ನ ಹೇಗೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಈ ಯೋಗವನ್ನ ನಮ್ಮ ದಿನನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಳ್ಬೇಕು ಅಂತ ಕರೆ ಕೊಟ್ರು. ಜೊತೆಗೆ ತಾವು ಕೂಡ ಒಂದು ಈ ಯೋಗದ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ಪಾಲ್ಗೊಂಡು ಜಗತ್ತಿಗೆ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಆತ್ಮೀಯ ಕೇಳುಗರೆ, ಯೋಗ ಅನ್ನೋದು ಒಂದು ಹೊಸ ವಿಷಯ ಏನಲ್ಲ. ನಮ್ಮ ಭಾರತೀಯ ಪ್ರಾಚೀನವಾದಂತ ಒಂದು ಕಲೆ ಯೋಗ. ಆದರೆ ನಾವು ನಮ್ಮತನವನ್ನೇ ಬಿಟ್ಟುಕೊಂಡು ಬೇರೆ ದೇಶಕ್ಕೆ ಮಾರು ಹೋಗಿ ಬೇರೆ ಬೇರೆ ಎಕ್ಸರ್ಸೈಸ್ಗಳ ಮೂಲಕ ನಾವು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಯೋಗದ ಪ್ರಾಮುಖ್ಯತೆ ಏನಿದೆ, ಇದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಇದರ ಲಾಭಗಳನ್ನು ಹೇಗೆ ಪಡ್ಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಇದರ ಬಗ್ಗೆ ಮನವರಿಕೆಯಾಗಿ ಇವತ್ತು ಯೋಗವನ್ನ ಮತ್ತೆ ನಾವೆಲ್ಲರೂ ಅಭ್ಯಾಸ ಮಾಡುವಂತ ದಿನ ಬಂದಿದೆ. ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಅಗತ್ಯತೆ ಇವತ್ತು ಎಷ್ಟಿದೆ, ಅದರಲ್ಲೂ ನಮ್ಮ ಯುವ ಜನತೆ ಈ ಯೋಗವನ್ನ ಒಂದು ಅಭ್ಯಾಸವನ್ನಾಗಿ ಮಾಡಿಕೊಂಡಾಗ ಏನೆಲ್ಲ ಸಮಸ್ಯೆಗಳಿಂದ ಅವರು ದೂರ ಬರಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಇಬ್ಬರು ಯೋಗ ತರಬೇತುದಾರರು ಸ್ಟುಡಿಯೋನಲ್ಲಿದ್ದಾರೆ, ಮಹೇಶ್ ಕುಲಕರ್ಣಿ ಹಾಗೂ ಉಮೇಶ್ ಕುಲಕರ್ಣಿ ಅಂತ. ಭಾರತದಲ್ಲಿ ಅಷ್ಟೇ ಅಲ್ಲದೇನೆ ವಿದೇಶಗಳಲ್ಲಿಯೂ ಕೂಡ ಈ ಯೋಗದ ಒಂದು ಮಹತ್ವವನ್ನ ಸಾರಿ ಹೇಳ್ತಾ ಅಲ್ಲಿ ಇರುವಂತಹ ಕನ್ನಡಿಗರಿಗೆ ಈ ಯೋಗಾಭ್ಯಾಸವನ್ನ ಅವರು ಕಲಿಸ್ತಾ ಮತ್ತೆ ಇಲ್ಲಿಯೂ ಕೂಡ ಜನರಲ್ಲಿ ಈ ಯೋಗದ ಒಂದು ಪ್ರಾಮುಖ್ಯತೆಯ ಬಗ್ಗೆ ಅರಿವು ಮಾಹಿತಿ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ನಮಸ್ಕಾರ ಮಹೇಶ್ ಕುಲಕರ್ಣಿ ಹಾಗೂ ಉಮೇಶ್ ಕುಲಕರ್ಣಿ ಅವರು.
2: ನಮಸ್ಕಾರ.
1: ಈಗ ಮಹೇಶ್ ಕುಲಕರ್ಣಿ ಅವರೇ, 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ, ಈ ದಿನದ ಮಹತ್ವ ಏನು, ಯಾಕಾಗಿ ಒಂದು ಯೋಗ ದಿನವನ್ನ ನಾವು ಆಚರಿಸುವಂತ ಪರಿಪಾಠ ಬೆಳೆದು ಬಂದಿದೆ ಅಂತ ಹೇಳ್ತೀರಿ?
2: ಇದು ಪ್ರಧಾನಮಂತ್ರಿಯವರು ಈ ದಿನ ಏತಕ್ಕೆ ಸೆಲೆಕ್ಟ್ ಮಾಡಿದಾರ ಅಂತಂದ್ರೆ, 21 ಜೂನ್ ಏನಿದೆ ಅಲ್ಲ, ಉದ್ದವಾದ ದಿನ ಇದು. ಇದು ಆರೋಗ್ಯದ ದೃಷ್ಟಿಯಿಂದ ಆಯಿತು, ನಮ್ಮ ಜೀವನ ಯೋಗದಿಂದ ಹೆಲ್ತ್ ಸುಧಾರಿಸುವುದಾಯ್ತು, ಆದ್ದರಿಂದ ಇದನ್ನ ಯೋಗ ದಿನ ಅಂತ ಹೇಳಿ ಆಚರಣೆಗೆ ತಂದಿದ್ದಾರೆ. ಸೊ ಇದರಲ್ಲಿ ಯಾವ ರೀತಿ ಅಂತಂದ್ರೆ, ಯೋಗ ಎಲ್ಲ ರೀತಿಯಾದಂತ ಉದ್ದೇಶದಿಂದ ಮತ್ತು ಇದು ಒಂದು ಒಳ್ಳೆಯ ದಿನ ಎಲ್ಲರಿಗೂ ಮನವರಿಕೆ ಮಾಡಿಕೊಡುವಂತ ಚಟುವಟಿಕೆಯಲ್ಲಿ ಅದನ್ನು ಯೋಗ ಅಂತ ಹೇಳಿ ತಂದಿದ್ದಾರೆ.
1: ಈಗ ಉಮೇಶ್ ಅವರ, ಪ್ರತಿ ವರ್ಷ ಒಂದೊಂದು ಯೋಗ ದಿನದ ಸಂದರ್ಭದಲ್ಲಿ ಒಂದು ಘೋಷವಾಕ್ಯವನ್ನ ಕೊಟ್ಟಿರ್ತಾರೆ, ಒಂದು ಧ್ಯೇಯವಾಕ್ಯ. ಈ ಸಲದ ಘೋಷವಾಕ್ಯ ಏನಿದೆ?
3: ಮಾನ್ಯ ಪ್ರಧಾನಮಂತ್ರಿಯವರು ಈ ಸತ ಕೊಟ್ಟಿದ್ದು ಹೆಲ್ದಿ ಏಜಿಂಗ್ ಅಂತ. ಈಗ ನಮಗೆ ಹೆಂಗಂದ್ರೆ ವಯಸ್ಸಾಗ್ತಾ ಇರತ್ತೆ, ಈಗ ಏಜ್ ಅನ್ನೋದು ಒಂದು ನಂಬರ್ ಆಗ್ಬೇಕು ಹೊರತು ಏಜ್ ಅನ್ನೋದು ಅದೊಂದು ವಯಸ್ಸು ಅಂತ ಆಗಬಾರ್ದು. ಈಗ ಆಫ್ಟರ್ 40 ಏಜ್ ಆದ ಕೂಡಲೇ ಹೇಳ್ತಾರೆ ನನಗೆ ವಯಸ್ಸಾಗ್ಲಿಕ್ಕತ್ತು, ಅದಾಗಬಾರ್ದಂತ ಈಗ ಹೊಸದು ಏನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಅಂದ್ರೆ ಹೆಲ್ದಿ ಏಜಿಂಗ್ ಅಂತ. ಹೆಲ್ದಿ ಏಜಿಂಗ್ ಅಂದ್ರೆ ಇವಾಗ ವಯಸ್ಸು ಹೆಂಗಾಗ್ಬೇಕಂದ್ರೆ ಆರೋಗ್ಯದಿಂದ ಆಗ್ಬೇಕು. ಇವಾಗ ನಿಮಗೆ ವಯಸ್ಸಾಗಿದೆ ಅಂದ್ರೆ ಆರೋಗ್ಯದಿಂದ ನೀವು ವಯಸ್ಸನ್ನು ಕಳೆಯಬೇಕಂತಂದು ಈ ಘೋಷಣೆಯನ್ನು ಮಾಡಿದ್ದಾರೆ.
1: ಅಂದ್ರೆ ಇರುವಷ್ಟು ದಿನಗಳ ಕಾಲ ನಾವು ಆರೋಗ್ಯವಂತರಾಗಿನೇ ಇರಬೇಕು. ನಮಗೆ ವಯಸ್ಸಾಯ್ತು ಅನ್ನೋದು ಭೌತಿಕವಾಗಿ ಮನುಷ್ಯನಿಗೆ ವಯಸ್ಸು ಆಗ್ತಾ ಇರ್ತದೆ, ಮಾನಸಿಕವಾಗಿ ದೈಹಿಕವಾಗಿ ನಮಗೆ ವಯಸ್ಸು ಆಗಬಾರದು ಅಂದ್ರೆ ನಾವು ಯೋಗವನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ. ಈಗ ಮಹೇಶ್ ಅವರ, ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳನ್ನ ನೋಡಿದಾಗ, ನಮ್ಮ ಯುವ ಪೀಳಿಗೆಯನ್ನ ನೋಡಿದಾಗ, ಯುವ ಪೀಳಿಗೆ ಸಾಕಷ್ಟು ಚಟಗಳಿಗೆ ದಾಸರಾಗ್ಯಾರ, ಮತ್ತೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿನೇ 108 ಕಾಯಿಲೆಗಳು ಇವತ್ತು ಅವರನ್ನ ಬಾಧಿಸ್ತಾ ಇದೆ. ಇದಕ್ಕೆಲ್ಲಕ್ಕೂ ಕಾರಣ ಅವರಲ್ಲಿ ಒಂದು ದೈಹಿಕ ಕಸರತ್ತು ಕಡಿಮೆ ಆಗ್ತಾ ಇದೆ ಏನೋ ಅಂತ ನಂಗೆ ಅನಿಸ್ತದೆ.
2: ದೈಹಿಕ ಕಸರತ್ತು ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಲ್ಲ, ಅದರ ಜೊತೆ ಅವರ ಮಾನಸಿಕ ಒತ್ತಡ ಮತ್ತು ಅವರ ಮಾನಸಿಕ ಅಸ್ಥಿರತೆ ಕಡಿಮೆಯಾಗುವ ಕಾರಣ ಅವರಲ್ಲಿ ಒಂದು ನಂಬಿಕೆ ದೃಢತೆ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಈ ದಿನಗಳಲ್ಲಿ ಎಲ್ಲ ಜನರು ಅದರಲ್ಲೂ ಕೂಡ ಯಂಗ್ ಏನಿರುತ್ತಾರಲ್ಲ ಅವರಲ್ಲಿ ಮನಸ್ಥಿತಿ ಯಾವ ರೀತಿ ಬಂದ್ಬಿಟ್ಟಿದೆ ಅಂದ್ರೆ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇಲ್ಲ ಮತ್ತು ಯಾವುದಾದ್ರೂ ಸಣ್ಣ ವಿಚಾರಕ್ಕೆ ಮನಸ್ಸಿಗೆ

0: ತಗೊಂಡು ಮನಸ್ಸಿನ ಒತ್ತಡದಿಂದ ಅವರು ಬಹಳ ಕುಗ್ತಾ ಇದ್ದಾರೆ. ಸೊ ಇವಾಗ ಯೋಗ ಅನ್ನೋದು ತುಂಬಾ ಪ್ರಯೋಜನವಾಗ್ತಾ ಇದೆ. ಅದರಲ್ಲೂ ಯಂಗ್ ಪೀಪಲ್ ಏನಿದಾರಲ್ಲ, ಅವರು ಇದನ್ನು ಅಳವಡಿಸಿಕೊಂಡು ಅದರಿಂದ ಅವರು ಒತ್ತಡದಿಂದ ಹೊರಗಡೆ ಬರುವ ವಿಚಾರವನ್ನು ಮಾಡಬಹುದು.
1: ಅಂದ್ರೆ ಈ ಯೋಗ ಅನ್ನೋದು ಬರೀ ದೈಹಿಕವಾಗಿ ಮನುಷ್ಯನನ್ನ ಸುಸ್ಥಿರವಾಗಿ ಮಾಡೋದಿಲ್ಲ, ಮಾನಸಿಕವಾಗಿ ಕೂಡ ಸದೃಢನನ್ನಾಗಿ ಮಾಡುತ್ತದೆ. ಯಾವುದೇ ಒಂದು ನಿರ್ಣಯ ತಗೊಳ್ಬೇಕು, ಯಾವುದರ ಬಗ್ಗೆ ವಿಚಾರ ಮಾಡಬೇಕು ಅಂದಾಗ ಅವರ ಮನಸ್ಥಿತಿ ಕೂಡ ಬಹಳ ಮುಖ್ಯ ಅಂತ ಹೇಳ್ತೀರಿ. ಮಹೇಶ್ ಅವರ, ಈ ನಿಟ್ಟಿನಲ್ಲಿ ಇವತ್ತಿನ ಯುವ ಪೀಳಿಗೆಯ ಪಾತ್ರ ವಹಿಸುವಿಕೆ ಯೋಗದಲ್ಲಿ ಕಲಿಬೇಕು ಅನ್ನೋದ್ರೊಳಗ ಹೆಂಗದ ತಮ್ಮ ಇಷ್ಟು ದಿನಗಳ ಅನುಭವದಲ್ಲಿ?
2: ಮೊದಲು ಅವರಿಗೆ ಯೋಗದ ಬಗ್ಗೆ ಅಷ್ಟು ಆಸಕ್ತಿ ಇರ್ತಿದ್ದಿಲ್ಲ. ಸೊ ಯಾವಾಗ ಇವಾಗ ಪ್ರಧಾನಮಂತ್ರಿಯವರು ಯೋಗ ದಿನಾಚರಣೆ, ಯೋಗದ ಒಂದು ಎಲ್ಲವನ್ನು ಹೆಂಗ ಅವರು ಸ್ಪ್ರೆಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸೊ ಅವಾಗ ಗೊತ್ತಾಗ್ಲಿಕ್ಕತ್ತು ಯುವ ಪೀಳಿಗೆಗೆ ಯೋಗ ಅನ್ನೋದು ಬಹಳ ಮಹತ್ವದಾಗಿದೆ. ಯಾಕಂದ್ರೆ ಅದನ್ನ ಯೋಗ ಮಾಡ್ತಾ ಇದ್ದಾಗ ಅವರಲ್ಲಿ ಆಗುವ ಬದಲಾವಣೆಗಳು ಗೊತ್ತಾಗ್ತಾ ಇದ್ದಾವೆ. ಅದರಲ್ಲಿಯೂ ಅವರಿಗೆ ಕೆಲವೊಂದು ದುಶ್ಚಟಗಳಿಗೆ ಹೋಗ್ತಾ ಇದ್ರು, ಅದರಿಂದ ಅವರಿಗೆ ಒಂದು ರೋಗಗಳು ಶುರುವಾಗ್ತಾ ಇದ್ವು. ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಅವರಿಗೆ ಯಾವುದೇ ಕೆಲಸದಲ್ಲಿಯೂ ಇಂಟ್ರೆಸ್ಟ್ ಅನ್ನೋದೇ ಇರ್ತಿದ್ದಿಲ್ಲ. ಸಿ ಇವಾಗ ಯೋಗ ಮಾಡ್ತಾ ಇರೋದ್ರಿಂದ ನಾವು ಎಷ್ಟೋ ಯೋಗ ಕ್ಲಾಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಯೋಗದಲ್ಲಿ ಇವಾಗ ಯಂಗ್ ಹುಡುಗರೇ ಬರ್ತಾ ಇದ್ದಾರೆ, ಬಂದು ಅವರು ಪ್ರಾಕ್ಟೀಸ್ ಮಾಡಿದಾಗಿಂದ ಹೇಳ್ತಾ ಇದ್ದಾರೆ, ಸರ್ ಇವತ್ ನಮಗೆ ನಮ್ಮ ಶರೀರಕ್ಕೆ ಒಂದು ಎಕ್ಸಸೈಸ್ ಕರೆಕ್ಟ್ ಆಗ್ತಾ ಇದೆ. ಅಂದ್ರೆ ಯೋಗ ಅಂದ್ರೆ ನಾಟ್ ಓನ್ಲಿ ಫಿಸಿಕಲ್, ಒಂದು ಫಿಸಿಕಲ್ ಆಗಿ ಅಲ್ಲ, ಯೋಗ ಅನ್ನೋದು ನಮ್ಮ ಉಸಿರಾಟ, ದೇಹದ ಒಂದು ಸದೃಢತೆ ಮತ್ತು ಮಾನಸಿಕ ಇವೆಲ್ಲವನ್ನು ಕೂಡಿ ಯೋಗ ಅಂತ ಕರಿತೇವೆ ನಾವು. ಯೋಗ ಅಂದ್ರೆ ಬರೇ ದೇಹವನ್ನು ದಂಡಿಸೋದಲ್ಲ, ಯೋಗ ಅಂದ್ರೆ ಉಸಿರು, ದೇಹ ಮತ್ತು ಮನಸ್ಸು ಅನ್ನು ಏಕಾಗ್ರತೆ ಮಾಡಿಕೊಂಡು ಯೋಗ ಮಾಡೋದ್ರಿಂದ ನಮ್ಮಲ್ಲಿರುವ ಯಾವುದೇ ದುಶ್ಚಟಗಳು ಇರ್ತಾವಲ್ಲ, ಈಗ ಏನೋ ಒಂದು ಕೆಟ್ಟ ಚಟಗಳು, ಮನಸ್ಸಿಗೆ ಕೆಟ್ಟ ಆಲೋಚನೆಗಳು ಬರೋದು, ಇದರಿಂದ ದೂರಾಗಿ ಕೆಲಸದ ಕಡೆಗೆ ಆಸಕ್ತಿಯನ್ನು ಹೊಂದಲಿಕ್ಕೆ ಸರಳವಾಗುತ್ತದೆ ಅಂತಂದು ನಾವು ಹೇಳ್ತೇವೆ. ಈಗ ನಮ್ಮ ಕಡೆ ಏನ ಕಲೀಲಿಕ್ಕೆ ಬರ್ತಾ ಇದಾರಲ್ಲ, ಎಲ್ಲರಿಗೂ ಇದು ಈಗೂ ಹೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಮ್ಮ ಫುಲ್ ಎನರ್ಜಿ ಅಂತ ಇರ್ತೇವೆ, ನಮಗೆ ಈಗ ಯಾವುದೇ ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ನಾವು ಎಲ್ಲ ಖುಷಿಯಿಂದ ಇದ್ದೇವೆ ಅಂತಂದು ಹೇಳ್ತಾ ಇದ್ದಾರೆ.
1: ಅಂದ್ರೆ ಈಗ ಯುವಕರಿಗೆ ಬೇಕಾಗಿರೋದೇ ಒಂದು ಏಕಾಗ್ರತೆ, ಅವರು ಓದುವಾಗಿರ್ಬಹುದು ಅಥವಾ ಒಂದು ಉದ್ಯೋಗ ಮಾಡುವಾಗಿರ್ಬಹುದು, ಈ ಕಾನ್ಸಂಟ್ರೇಷನ್ನಿನ ಕೊರತೆ ಕಂಡು ಬಂದಾಗ ಮನಸ್ಸು ಆ ಕಡೆಗೆ ಈ ಕಡೆಗೆ ವಿಚಲಿತ ಆಗೋದು ಸಹಜ. ಅಂದ್ರೆ ಯೋಗದಿಂದ ಅವರು ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಬಹುದು ಅಂತ ತಾವು ಹೇಳ್ತೀರಿ.
2: ಹೌದು ಮೇಡಮ್.
1: ಈಗ ತಾವು ವಿದೇಶಗಳಲ್ಲಿ ಕೂಡ ಈ ಯೋಗದ ಬಗ್ಗೆ ಸಾಕಷ್ಟು ಕ್ಲಾಸ್ಗಳಾಗ್ಲಿ, ವರ್ಕ್ಶಾಪ್ಗಳಾಗ್ಲಿ, ಕಾರ್ಯಶಾಲೆಗಳಾಗ್ಲಿ ನೀವು ಮಾಡ್ತಾ ಬಂದಿರಿ, ಅಲ್ಲಿಯ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ ಈ ಯೋಗದ ಬಗ್ಗೆ?
0: ಅಲ್ಲಿಯ ಜನರ ಅಂತಂದ್ರೆ, ಫಸ್ಟ್ ನಾವು ಹೋದಾಗ ಅಲ್ಲಿ ಜನರ ಒಂದು ಪ್ರತಿಕ್ರಿಯೆ ನೋಡಿ ನಮಗೆ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅಲ್ಲಿ ಎಂತ ದೊಡ್ಡ ಪೊಸಿಷನ್ ಇರ್ಬೋದು, ಎಂತ ದೊಡ್ಡ ಅವರು ಜಾಬ್ ಹೋಲ್ಡರ್ಸ್ ಇರ್ಬೋದು, ಈವನ್ ದ ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಯೋಗ ಪ್ರಾಕ್ಟೀಸಿಗೆ ಅಂತೇಳಿ ತಮ್ಮದೇ ಆದಂತ ಒಂದು ಸಮಯ ತೆಗೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಅಂತಂದ್ರೆ, ಅವರು ಈವನ್ ಮೆಡಿಸಿನ್ ಆಗ್ಬಹುದು ಏನೇ ಇರ್ಬೋದು ಅದಕ್ಕೆ ಅಡಿಕ್ಟ್ ಇಲ್ಲ, ಅವರು ಎಲ್ಲರೂ ಯೋಗಕ್ಕೆ ಬರ್ತಾ ಇದ್ದಾರೆ, ತುಂಬಾ ಯೋಗ ಪ್ರಾಕ್ಟೀಸ್ ಮಾಡಿ ಹೆಲ್ದಿ ಆಗಿದ್ದಾರೆ. ಸೊ ಅದನ್ನ ನೋಡಿ ನಾವು ಇಲ್ಲಿ ಬಂದು ನಮ್ಮ ಜನಕ್ಕೂ ಅದು ಒಂದು ಆ ರೀತಿ ಆಗ್ಲಿ, ಆ ರೀತಿ ಅವ್ರಿಗೂ ಒಂದು ಸದೃಢತೆ ಸಿಗ್ಲಿ, ಮತ್ ನಾಟ್ ಓನ್ಲಿ ಫಾರ್ ಫಿಸಿಕಲ್ ಬಾಡಿ, ಇವನ್ ದ ಮೆಂಟಲ್ ದಾಯ್ತು ಏನೇ ಇದ್ರು ಅದು ಸಿಗ್ಲಿ ಅಂತೇಳಿ ಭಾವಿಸಿ ಇದು ಮಾಡ್ತಾ ಇದೆ.
1: ಈಗ ಇವತ್ತಿನ ನಮ್ಮ ಜೀವನ ಶೈಲಿಯನ್ನ ನೋಡಿದಾಗ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಹಲವಾರು ರೀತಿಯ ಕಾಯಿಲೆಗಳು ಕಾಡ್ತಾ ಇವೆ. ಅದರಲ್ಲೂ ಭಾರತವನ್ನ ಮಧುಮೇಹದ ರಾಜಧಾನಿ ಅಂತ ಕರೀತಿ, ಅಂದ್ರೆ ಅಷ್ಟು ತೀವ್ರವಾಗಿ ಮಧುಮೇಹ ಜನರನ್ನ ಆಕ್ರಮಿಸಿಕೊಳ್ತಾ ಇದೆ. ಇಂಥ ದೀರ್ಘಕಾಲಿಕ ಕಾಯಿಲೆಗಳಿಗೆ ಯೋಗ ಸಹಕಾರಿ ಆಗ್ತದ?
2: 100% ಆಗತ್ತೆ ಮೇಡಮ್. ಯಾಕಂದ್ರೆ ಇವಾಗ ಯೋಗದಿಂದ ನಾವು ಮಧುಮೇಹ ಅಂತ ಏನಂತೇಳಿ ಡಯಾಬೆಟಿಕ್ ಪ್ರಾಬ್ಲಮ್ ಅಂತ ಏನ ಅದು ಆಗತ್ತಲ್ಲ, ಯೋಗ ಮಾಡೋದ್ರಿಂದ ಅವನ್ನೆಲ್ಲ ನಾವು ಕಂಟ್ರೋಲ್ ತಗೋಬಹುದು. ಕೆಲವೊಂದು ಆಸನಗಳು ಅವ, ಕೆಲವೊಂದು ಉಸಿರಾಟದ ಕ್ರಿಯೆಗಳಿವೆ, ಇದರ ಜೊತೆಗೆ ನಾವು ಒಂದು ಯೋಗದ ಒಂದು ಡಯಟ್ ಪ್ಲಾನ್ ಅಂತ ಮಾಡ್ತೇವೆ. ಸೊ ಅದನ್ನ ಮಾಡ್ತಾ ಇರೋದ್ರಿಂದ ನಮ್ಮ ಬಾಡಿ ಒಳಗೆ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈ ಮಧುಮೇಹ ಆಗಲಿ, ಬಿ ಪಿ ಆಗಲಿ, ಇಲ್ಲ ಅಂತಂದ್ರೆ ಏನಾದರೂ ಅಸ್ತಮ ಇರಲಿ, ಯೋಗದಿಂದ ಕಂಟ್ರೋಲ್ ಮಾಡಬಹುದು, ಆಮೇಲೆ ಮತ್ತೆ ಅದನ್ನ ಕ್ಯೂರ್ ಮಾಡಬಹುದು. ಇದು ಆಲ್ರೆಡಿ ನಾವು ಇದನ್ನ ಟೆಸ್ಟ್ ಮಾಡಿದ್ದೇವೆ. ಈಗ ಅಸ್ತಮ ಇದ್ದಂತ ಜನಗಳಿಗೆ ಇವಾಗ ನಿಧಾನವಾಗಿ ಉಸಿರಾಟದ ಒಂದು ಟೀಚ್ ಮಾಡಿದ್ರಿಂದ ಅವ್ರದೆಲ್ಲ ಕರೆಕ್ಟ್ ಆಗಿ ಹೊಂಟಿದೆ ಇವಾಗ. ಸೊ ಆದ್ದರಿಂದ ಯೋಗ ಮಾಡಬೇಕು. ಯೋಗ ಅನ್ನೋದು ಅದೊಂದು ಕೆಲಸ ಅಲ್ಲ. ಯೋಗ ಅನ್ನೋದು ಈಗ ಎವ್ರಿ ಡೇ ನಾವು ಹೆಂಗೆ ನಾವು ಸ್ನಾನ ಮಾಡಿ ನಮ್ಮ ಬಾಡಿನ ಹೆಂಗೆ ನಾವು ಕ್ಲೀನ್ ಆಗಿ ಇಟ್ಕೋತೇವಲ್ಲ, ಯೋಗ ಅನ್ನೋದು ನಮ್ಮ ಒಳಗಡೆ ನಮ್ಮ ದೈಹಿಕವಾಗಿ ಸದೃಢತೆಯನ್ನು ಇಟ್ಕೊಳ್ಳೋದು. ಆದ್ದರಿಂದ ಎಲ್ಲರೂ ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು, ನಮ್ಮ ದೇಹ ನಮ್ಮ

0: ಸೂಚನೆಗಳು ಎಲ್ಲ ಚೆನ್ನಾಗಾಗ್ತವೆ ಅಂತ ನಮ್ಮ ಕಡೆಯಿಂದ ಇದೆ.
1: ಈಗ ಸಾಕಷ್ಟು ಸಮಯದಲ್ಲಿ ನಾವು ನೋಡ್ತಿರ್ತೀವಿ ಅಂದ್ರೆ ಯೋಗಕ್ಕೆ, ಯೋಗ ಮಾಡೋದಕ್ಕೆ ಏನಾದರೂ ಒಂದು ವಯಸ್ಸಿನ ನಿರ್ಬಂಧ ಇದೆಯಾ? ಇಷ್ಟು ವಯಸ್ಸಿನಿಂದ ಇಷ್ಟು ವಯಸ್ಸಿನವರೆಗೆ ಮಾಡಬೇಕು ಆ ತರ ಏನಾದರೂ?
0: ಸ್ಟಾರ್ಟ್ ಮಾಡಕ್ಕೆ ನಿರ್ಬಂಧ, ಯಾಕಂದ್ರೆ 5 ವರ್ಷ ಆದ್ಮೇಲೆ ಮಕ್ಕಳಿಗೆ ನಿಧಾನವಾಗಿ ಬೇಸಿಕ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ. ಸೊ ವಯಸ್ಸು ಎಂಡ್ ವಯಸ್ಸು ಅಂತ ಏನಿಲ್ಲ, ಅದಕ್ಕೆ ಸ್ಟಾರ್ಟಿಂಗ್ ಮಾತ್ರ ಇರುತ್ತೆ. ಇವನ್ 80+ ಇದ್ರೂ ಮಾಡಬಹುದು, ಯಾಕೆಂದ್ರೆ ಯೋಗ ಮಾಡ್ತಾ ಇದ್ದಂಗೆ ಏಜೇ ಅನ್ಸಲ್ಲ. ಸೊ ಅವರು ಯಾವಾಗ ಇವನ್ ಏನು ಮೂವ್ ಮಾಡ್ತಾ ಇಲ್ಲ ಅಂತಂದ್ರು ಉಸಿರಾಟದಿರ್ಬಹುದು, ಧ್ಯಾನ ಇರ್ಬಹುದು. ಯೋಗ ಅಂದ್ರೆ ನಾಟ್ ಓನ್ಲಿ ಫಾರ್ ಫಿಸಿಕಲ್ ಬಾಡಿ, ನಮ್ದು ಮೈಂಡ್ನು ಅದರಲ್ಲಿ ಇನ್ವಾಲ್ವ್ ಇರುತ್ತೆ. ಸೊ ಅದರಲ್ಲಿ ಉಸಿರಾಟದಿರುತ್ತೆ, ಮೆಡಿಟೇಷನ್ ಇರುತ್ತೆ, ಕಂಟ್ರೋಲಿಂಗ್ ಅವರ್ ಬ್ರೆತ್ ಅಂಡ್ ಮೈಂಡ್ ಇರುತ್ತೆ. ಸೊ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ.
1: ಈಗ ಈ ಯೋಗದಲ್ಲಿ ತಾವು ಮಾತಾಡ್ತಾ ಹೇಳಿದ್ರಿ ಆಸನಗಳು ಬೇರೆ, ಪ್ರಾಣಾಯಾಮ ಬೇರೆ, ಧ್ಯಾನ ಬೇರೆ ಅಂತ.
0: ಆಸನ, ಪ್ರಾಣಾಯಾಮ, ಮೆಡಿಟೇಷನ್, ಸೊ ಇದು ಎಲ್ಲ ಕೂಡಿ ಒಂದು ಯೋಗ ಅಂತ ಬರುತ್ತೆ. ಸೊ ಇದರಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಆಸನ ಅಂತಂದ್ರೆ ಎಲ್ಲ ರೀತಿನೂ ಆಸನ ಇರುತ್ತೆ. ಆಸನ ಮಾಡ್ಬೇಕಂತಂದ್ರೆ ಉಸಿರಾಟ ಕಂಟ್ರೋಲ್ ಮಾಡ್ಬೇಕಂದ್ರೆ ಒಂದು ಸ್ಥಿತಿ ಅಂತ ಇರುತ್ತೆ, ಅದಕ್ಕೆ ಆಸನ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಉಸಿರಾಟ ಕಂಟ್ರೋಲ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ನಿಮ್ಗೆ ಧ್ಯಾನಕ್ಕೆ ಕರ್ಕೊಂಡೋಗುತ್ತೆ. ಸೊ ನೀವು ಧ್ಯಾನ ಮಾಡ್ಬೇಕಂದ್ರೆ ಸ್ಥಿತಿ ಮತ್ತೆ ನಿಮ್ದು ಉಸಿರಾಟ ಕಂಟ್ರೋಲ್ ಇದ್ದಾಗ ಮಾತ್ರ ನಿಮ್ ಧ್ಯಾನದ ಕಡೆ ಲಕ್ಷ್ಯ ಇರುತ್ತೆ. ಸೊ ಹೀಗಾಗಿ ಆಸನ ಮತ್ತು ಉಸಿರಾಟ ಮತ್ತು ಧ್ಯಾನ ಇವು ಮೂರು ಕೂಡಿದ್ರೆ ಮಾತ್ರ ಯೋಗ ಆಗತ್ತೆ. ಸೊ ಆಸನದಲ್ಲಿ ಎಲ್ಲ ತರಹದ ಆಸನ ಇದೆ. ಯಾವ್ದು ರೀತಿ ಅಂತಂದ್ರೆ ನಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಮತ್ತೆ ಸ್ಟ್ರೆಂತ್ ಇರ್ಬೋದು, ಮತ್ತೆ ನಮ್ದು ಬಾಡಿದ ಫ್ಯಾಟ್ ಬರ್ನಿಂಗ್ ಇರ್ಬೋದು, ಮತ್ತೆ ಎಲ್ಲ ತರಹದ ಆಸನ ಇರುತ್ತೆ. ಅದರಲ್ಲಿ ಉಸಿರಾಟದ ಅಂತಂದ್ರೆ ಪ್ರಾಣಾಯಾಮ ಅಂತಂದ್ರೆ ಎನರ್ಜೆಟಿಕ್ ಬ್ರೀದಿಂಗ್ ಅಂತ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಒಂದು ಡ್ರಾಸಿನೆಸ್ ಅಂದ್ರೆ ಸ್ಲೀಪಿ ಇರುತ್ತೆ. ಸೊ ನಮ್ಗೆ ಯಾವ ರೀತಿ ನಮ್ಮ ಮೈಂಡ್ ಅನ್ನು ಅವೇಕ್ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಕೆಲವೊಂದು ಎನರ್ಜೆಟಿಕ್ ಬ್ರೀದಿಂಗ್ ಇರುತ್ತೆ. ಕೆಲವೊಂದು ಟೈಮ್ ನಾವು ಸುಸ್ತಾಗಿರ್ತೀವಿ, ಆ ಟೈಮ್ದಾಗ ನಮ್ಗೆ ನಿದ್ದೆ ಬರ್ತಿರಂಗಲ್ಲ, ಅವಾಗ ನಮ್ ಕೂಲ್ ಡೌನ್ ಬ್ರೀದಿಂಗ್ ಇರುತ್ತೆ. ಸೊ ಆ ರೀತಿ ಬ್ರೀದಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಬಹುದು, ಅದು ಸ್ಲೀಪಿಗೆ ಇದು ಮಾಡುತ್ತೆ. ಈ ರೀತಿ ಉಸಿರಾಟದ ಇದು ಇರುತ್ತೆ. ಅದೇ ರೀತಿ ಮೆಡಿಟೇಷನ್ ಮೈಂಡ್ಗೆ, ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವರ್ಕ್ ಅಲ್ಲಿ ಹೆಕ್ಟಿಕ್ ಇರ್ತೀವಿ. ಸೊ ನಾವು ಬೆಳಗ್ಗೆ ಹೊರಡುವಾಗ ಒಂದು 5 to 10 minutes ಮೆಡಿಟೇಷನ್ ಮಾಡಿದ್ರೆ ಆ ದಿನ ನಮ್ಗೆ ಫ್ರೆಶ್ ಇರುತ್ತೆ, ಪಾಸಿಟಿವ್ ಮೈಂಡ್ ಇರುತ್ತೆ. ಸೊ ನಾವು ಏನೇ ಕೆಲಸ ಮಾಡಿದ್ರು ಅದು ನಮ್ದು ವೈಬ್ ಪಾಸಿಟಿವ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಇದು ಆಸನನು ಇಂಪಾರ್ಟೆಂಟ್ ಇರುತ್ತೆ. ಆಸನದಲ್ಲೂ ಯಾವ ರೀತಿ ನಮ್ ಕೈಲಿ ಆಗತ್ತೆ ಮತ್ತು ಉಸಿರಾಟದ ಯಾವ ರೀತಿ ಆಗತ್ತೆ, ಮೆಡಿಟೇಷನ್ ಇದನ್ನೆಲ್ಲ ಎಲ್ಲ ಕೂಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು.
1: ಈಗ ಒಂದು ವಯಸ್ಸಾದ್ಮೇಲೆ ಮನುಷ್ಯನಿಗೆ ಒಂದು 50-60 ಆದ್ಮೇಲೆ ಬಾಡಿ ಒಂದು ಸ್ಟಿಫ್ನೆಸ್ ಆಗ್ತದೆ, ಅಂದ್ರೆ ಮೊದಲಿನ ತರ ಫ್ಲೆಕ್ಸಿಬಲ್ ಇರುವುದಿಲ್ಲ, ನಿಮಗೆ ಆಸನಗಳನ್ನ ಮಾಡಬೇಕು ಇದೆಲ್ಲ ಅನ್ನುವಾಗ, ಆವಾಗ ಅವರು ಯೋಗವನ್ನ ಮಾಡಬೇಕು ಅಂದ್ರೆ ಈಗ ಕೆಳಗಡೆ ಕೂತ್ಕೊಂಡು ಪದ್ಮಾಸನ ಹಾಕಕ್ ಆಗಲ್ಲ, ಅವರಿಗೆ ಬಗ್ಗಿ ನಿಂತು ಸೂರ್ಯ ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಅಂತವ್ರು ಯಾವ ರೀತಿಯಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಬಹುದು ಅಂತೀರಿ?
0: ಯಾವ ರೀತಿ ಅಂದ್ರೆ, ಇವಾಗ BK ಅಯ್ಯಂಗಾರ್ ಅಂತ ಹೇಳಿ ನಮ್ಮ ಯೋಗ ಶಿಕ್ಷಕರಿದಾರಲ್ಲ, ಸೊ ಅವರು ಈ ಒಂದು ದೃಷ್ಟಿಯಿಂದನೇ ಒಂದು ಪ್ರಾಪ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಕೆಲವೊಬ್ಬರಿಗೆ ಕೆಳಗಡೆ ಕೂಡಕ್ಕಾಗಲ್ಲ, ಆ ಹೊತ್ತಿನಲ್ಲಿ ಅವರು ಒಂದು ಚೇರ್ ಮೇಲೆ ಕೂತು ಅಥವಾ ಯಾವ್ದಾದ್ರು ಒಂದು ಒಂದು ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು, ಸೊ ಅದನ್ನ ಹಿಡ್ಕೊಂಡು ಯೋಗವನ್ನ ಪ್ರಾಕ್ಟೀಸ್ ಮಾಡಬಹುದು. ಇವನ್ ಲೈಡೌನ್ ಆಗಿ ಕಂಪ್ಲೀಟ್ ಮಲ್ಕೊಂಡು ಅದರಲ್ಲೂ ಯೋಗ ಪ್ರಾಕ್ಟೀಸ್ ಮಾಡಬಹುದು. ಇವನ್ ಕೂಡಕ್ಕೆ ಸ್ವಲ್ಪ ಕೂಡಕ್ ಆಗ್ತದೆ ಅಂದ್ರೆ ವಾಲ್ಗೆ ಲೀನ್ ಹಾಕೊಂಡು ಅದರಲ್ಲೂ ಯೋಗ ಮಾಡಬಹುದು. ಇಲ್ಲಾಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಏನಾದ್ರು ಪ್ರಾಪ್ಸ್ ಯೂಸ್ ಮಾಡಿ ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡ್ತಾ ಹೋಗ್ಬಹುದು.
1: ಅಂದ್ರೆ ಈಗ ಪೂರ್ತಿಯಾಗಿ ಕೂತ್ಕೊಳಕ್ ಆಗದೆ ಇದ್ದವರು ಕೂಡ
0: ನಿರಾಶರಾಗಬೇಕಾಗಿಲ್ಲ,
1: ಬೇರೆ ರೀತಿಯಲ್ಲಿ ಅವರ ದೇಹಕ್ಕೆ ಯಾವ್ದು ಹೊಂದುತ್ತದೆ ಅಂತ ಯೋಗಗಳನ್ನ ಮಾಡಬಹುದು. ಮತ್ತೆ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಈ ಯೋಗದಲ್ಲಿ ಅನ್ವಯಿಕ ಯೋಗ, ಚಿಕಿತ್ಸಾತ್ಮಕ ಯೋಗ ಈ ತರದಲ್ಲಿ, ಅಂದ್ರೆ ಮನುಷ್ಯನ ಅನುಕೂಲತೆಗೆ ತಕ್ಕ ಹಾಗೆ ಈ ಯೋಗದಲ್ಲಿ ಕೂಡ ಒಂದು ಫ್ಲೆಕ್ಸಿಬಿಲಿಟಿ ಬಂದಿದೆ. ಈ ಚಿಕಿತ್ಸಕ ಯೋಗ, ಚಿಕಿತ್ಸೆಯಾಗಿ ಯೋಗ ಅಂದ್ರೆ ಇದು ಯಾವ್ಯಾವ ರೋಗಗಳಿಗೆ ಸಹಕಾರಿ ಆಗ್ತದಂತೆ?
0: ಚಿಕಿತ್ಸೆ ಯೋಗ ಅಂತಂದ್ರೆ ಥೆರಪೆಟಿಕ್ ಯೋಗ ಅಂತ ಹೇಳ್ತೇವೆ. ಥೆರಪೆಟಿಕ್ ಯೋಗ ಅಂದ್ರೆ ಅದರಲ್ಲಿ ಯಾವ ರೀತಿ ನಾವು ಕ್ಲಾಸ್ ಅನ್ನ ಡಿವೈಡ್ ಮಾಡ್ತಾ ಬರ್ತೀವಿ ಅಂದ್ರೆ, ಕೆಲವೊಬ್ಬರಿಗೆ ಜಾಯಿಂಟ್ಸ್ ಪೇನ್ ಅಂತ ಇರುತ್ತೆ, ಎಸ್ಪೆಷಲಿ ಏನ್ ಏಜ್ ಆಗ್ತಾ ಹೋಗತ್ತಲ್ಲ, ಸೊ ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗತ್ತೆ. ಮತ್ತು ಬ್ಯಾಕ್ ಪೇನ್ ಬರುತ್ತೆ, ಬಹಳ ಹೊತ್ತು ಆಫೀಸ್ ಅಲ್ಲಿ ಕೂತ್ಕೊಂಡಿರ್ಬಹುದು, ಬಹಳ ಹೊತ್ತು ನಿಂತ್ಕೊಂಡಿರ್ಬಹುದು, ಆ ರೀತಿ ಇದ್ದಂತ ಟೈಮ್ದಲ್ಲಿ ಬ್ಯಾಕ್ ಪೇನ್ ಗೆ ಯೋಗ ಅನ್ನು ಟೀಚ್ ಮಾಡ್ತಾ ಬರ್ತೀವಿ. ಸೊ ಅದೇ ರೀತಿ ಒಬೆಸಿಟಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಒಬೆಸಿಟಿ ಹೆಚ್ಚಿಗೆ ಆಗ್ತಾ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಬರುತ್ತೆ. ಸೊ ನಮ್ಮ ಏನು ಟೀಚ್ ಮಾಡ್ತಾ ಬರ್ತೇವಲ್ಲ ಅವರಿಗೆ ಬೇರೆ ತರಹ ಯೋಗ ತರಬೇತಿ ನೀಡ್ತಾ ಅದನ್ನು ಕಂಟ್ರೋಲ್ ಮಾಡ್ತಾ ಬರ್ತೇವೆ. ಅದೇ ರೀತಿ ಮಧುಮೇಹ, ಈಗ ತಾನೇ ನಾವೇನು ಡಿಸ್ಕಷನ್ ಮಾಡಿದ್ವಲ್ಲ, ಮಧುಮೇಹ ಇರ್ಬೋದು, ಮತ್ತೆ ಅವ್ರ ಮಾನಸಿಕ ಒತ್ತಡ

0: ಅಳತೆ ಇರ್ಬೋದು, ಅದನ್ನೆಲ್ಲ ನಾವು ಎಲ್ಲ ರೀತಿನೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಾಸ್ ಇರ್ಬೋದು, ಡಿಫ್ರೆಂಟ್ ಡಿಫ್ರೆಂಟ್ ಥೆರಪೆಟಿಕ್ ಪೋಶ್ಚರ್ ಇರ್ಬೋದು, ಮತ್ತು ಉಸಿರಾಟದ ಒಂದು ಡಿಫ್ರೆಂಟ್ ಟೆಕ್ನಿಕ್ಸ್ ಇರ್ಬೋದು, ಯೋಗ ಟೆಕ್ನಿಕ್ಸ್ ಇರ್ಬೋದು, ಅದೆಲ್ಲ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಾ ಬರ್ಬೋದು.
1: ಅಂದ್ರೆ ಈಗ ಚಿಕಿತ್ಸೆಯಾಗಿ ಕೂಡ ನಾವು ಯೋಗವನ್ನ ಅಭ್ಯಾಸ ಮಾಡೋದು ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಈಗ ಇನ್ನೊಂದು, ನಾವು ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾಗಳು ಹೇಗೆ ಬಂದಿವೆ ಅಂದ್ರೆ, ಇವತ್ತು ನಮಗೆ ಯೂಟ್ಯೂಬ್, ವಾಟ್ಸ್ಆಪ್ ಇಂತಲ್ಲಿ ಎಲ್ಲ ಸಾಕಷ್ಟು ಜನ ಯೋಗ ಪರಿಣಿತರು ಯೋಗವನ್ನ ಕಲಿಸುವಂತ ಒಂದು ಪ್ರಕ್ರಿಯೆ ನಡೆದದ್ದು. ಅದ್ರ ಜೊತೆಗೆ ಆನ್ಲೈನ್ ಯೋಗ ಕ್ಲಾಸಸ್ಗಳು ಕೂಡ ಇರ್ತದೆ. ತಾವು ಯೋಗ ಪರಿಣಿತರಾಗಿ ಎಂತ ಯೋಗ ಕಲೀಲಿಕ್ಕೆ ಸೂಕ್ತ ಅಂತ ಹೇಳ್ತೀರಿ?
0: ಯಾವ ರೀತಿ ಅಂತಂದ್ರೆ, ಈಗ ಎಲ್ಲರೂ ಯೋಗ ಟೀಚ್ ಮಾಡ್ತಾ ಬರ್ತಿದ್ದಾರೆ. ಏಕೆಂದ್ರೆ ಜಸ್ಟ್ ಒಂದು ಯಾವ್ದಾದ್ರು ಕೋರ್ಸ್ ಮುಗಿಸ್ಕೊಂಡು ಜಸ್ಟ್ ಯೋಗ ಶಿಕ್ಷಕರು ಅಂತೇಳಿ ಯೋಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಏನಾಗತ್ತೆ, ಕೆಲವೊಬ್ರು ಯೂಟ್ಯೂಬ್ ನೋಡಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ. ಅದರಲ್ಲಿ ಕೆಲವೊಂದು ಅವ್ರು ಮಾಡ್ತಾ ಇರೋದು ಕರೆಕ್ಟೋ ತಪ್ಪೋ ಅಂತೇಳಿ ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಕೆಲವೊಂದು ಟೈಮ್ ಅವರು ಯೂಟ್ಯೂಬ್ ನೋಡ್ತಾ ಏನಾದರೂ ಮಿಸ್ಟೇಕ್ಸ್ ಆದರೆ ಮನವರಿಕೆಗೂ ಬರುವುದಿಲ್ಲ. ಸೊ ಆದಷ್ಟು ಇವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಯೋಗದ ಬಗ್ಗೆ ಮಾಹಿತಿ ಇರುತ್ತಲ್ಲ, ಮಾಹಿತಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದನ್ನೇ ನೋಡಿಕೊಂಡು ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದು ನಮ್ಮ ಸದೃಢತೆ ಹೆಚ್ಚಿಸಿಕೊಳ್ಳಬಹುದು ಅನ್ನೋದು ಅಷ್ಟು ಸೂಕ್ತಕರವಲ್ಲ. ಆದಷ್ಟು ಎಷ್ಟಾಗತ್ತೆ ಅಷ್ಟು ಯಾರಾದರೂ ಗುರು ಟೀಚರ್ ಇದ್ಕೊಂಡು ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಒಂದು ಸ್ವಲ್ಪ ವರ್ಷಗಳು ಕಳೆದ ನಂತರ ಏನಾದರೂ ಹೆಚ್ಚಿನ ಮಾಹಿತಿ ಇರಬಹುದು ಅಥವಾ ಹೆಚ್ಚಿನ ಒಂದು ಅಧ್ಯಯನದಲ್ಲಿ ಅವರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವಿದೆ.
1: ಅಂದ್ರೆ ಒಬ್ಬ ಪರಿಣತ ಯೋಗ ಶಿಕ್ಷಕರ ಮಾರ್ಗದರ್ಶನದೊಳಗೆ ಯೋಗವನ್ನ ಕಲಿತು ಅಭ್ಯಾಸ
0: ಮಾಡಿದರೆ ಮಾತ್ರ
1: ಸೂಕ್ತ ಅಂತ ಹೇಳ್ತೀವಿ. ಈಗ ಉಮೇಶ್ ಅವರ, ಈ ಪ್ರಾಣಾಯಾಮಗಳಲ್ಲಿ ಕೂಡ ಸಾಕಷ್ಟು ಪ್ರಕಾರಗಳಿದೆ. ಅನುಲೋಮ ವಿಲೋಮ ಕಪಾಲಭಾತಿ ಅಂತ ಮಾಡ್ತೀವಿ, ಶೀತಲಿ ಪ್ರಾಣಾಯಾಮ ಅಂತ ಮಾಡ್ತೀವಿ. ಅಂದ್ರೆ ಇದು ಕೂಡ ಎಲ್ಲರಿಗೂ ಎಲ್ಲ ಪ್ರಾಣಾಯಾಮ ಸೂಕ್ತ ಆಗುವುದಿಲ್ಲ.
2: ಹೌದು, ಕೆಲವೊಬ್ಬರಿಗೆ ಈಗ ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಕೆಲವೊಂದು ಇವಾಗ ನಾವು ಕಪಾಲಭಾತಿ ಅಂತ ಮಾಡ್ತೀವಿ, ಕಪಾಲಭಾತಿ ಅಂತ ಮಾಡಿದಾಗ ಅದು ಹೈ ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಅದು ನಿಧಾನವಾಗಿ ಮಾಡಬೇಕು, ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಯಾಕಂದ್ರೆ ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ ಇವೆಲ್ಲ ಏನಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಸಣ್ಣ ಹುಡುಗರಾಯ್ತು, ಯಂಗ್ ಇದ್ದವರಾಯ್ತು, ಓಲ್ಡ್ ಪೀಪಲ್ ಆಯ್ತು, ಇದನ್ನ ಮಾಡೋದ್ರಿಂದ ತಲೆಯಲ್ಲಿರುವ ಬ್ರೈನ್ ಸೆಲ್ಸ್ ಏನಿರ್ತಾವಲ್ಲ ಅವು ಆಕ್ಟಿವ್ ಆಗ್ತವೆ. ಸೊ ಅದು ಆಕ್ಟಿವ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಆದ ಕಾರಣ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಎದ್ದುಕೊಳ್ಳೆ ಅವ್ರಿಗೆ ಸ್ಲೀಪಿ ಮೂಡ್ ಇರೋದಲ್ಲ ಅವ್ರಿಗೆ. ಹೆಂಗಂದ್ರೆ ಮುಖದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಚೈತನ್ಯ ಭರಿತರಾಗ್ತಾರೆ, ಅಭ್ಯಾಸದ ಕಡೆ ಆಯ್ತು, ವರ್ಕ್ ಕಡೆ ಆಯ್ತು, ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಒಂದು ಸೂಕ್ತವಾಗುತ್ತೆ. ಅದೇ ರಾತ್ರಿ ಸಮಯದಲ್ಲಿ ವಯಸ್ಸಾದವರಿಗೆ, ಕೆಲವೊಬ್ಬರಿಗೆ ಸ್ಟ್ರೆಸ್ ಇದ್ದವರಿಗೆ, ಅವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರಲ್ಲ. ಅವ್ರು ಹೇಳ್ತಿರ್ತಾರೆ ನನಗೆ ರಾತ್ರಿ ನಿದ್ದೆನೇ ಆಗ್ತಾ ಇಲ್ಲ. ಸೊ ಆದ ಕಾರಣ ಈಗ ನೀವೇನು ಹೇಳಿದ್ರಲ್ಲ, ಅನುಲೋಮ ವಿಲೋಮ ಆಯ್ತು, ನಾಡಿ ಶೋಧನ ಪ್ರಾಣಾಯಾಮ ಆಯಿತು. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ ಅನ್ನ ಕಾಮಾಗಿ ಇಟ್ಕೋಬಹುದು. ಸೊ ಅದಾದ ತಕ್ಷಣ ನಿಧಾನವಾಗಿ ಮಾಡಿ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ರೆ ನಿದ್ದೆ ಸರಳವಾಗಿ ಬರುತ್ತೆ. ಸೊ ಆದ ಕಾರಣ ಕೆಲವೊಂದು ಏನ್ ನಮ್ಮ ಪ್ರಾಣಾಯಾಮ ಇವೆ ಅಲ್ಲ, ಅವನ್ನ ಮಾಡೋಬೇಕಾರ BP ಹೈ ಇತ್ತಂದ್ರೆ ನಿಧಾನವಾಗಿ ಮಾಡ್ರಿ. ಬಟ್ ಯಾವ್ದು ಮಾಡಬಾರ್ದು ಅಂತಿಲ್ಲ, ಯೋಗದಲ್ಲಿ ಎಲ್ಲವನ್ನು ಮಾಡಬಹುದು. ಅದಕ್ಕೆ ಹೇಳಿಬಿಡ್ತಾರೆ ಸ್ಥಿರಂ ಸುಖಂ ಆಸನ, ಅಂದ್ರೆ ನೀವು ಯಾವುದೇ ಒಂದು ಪೋಶ್ಚರ್ ಮಾಡ್ತಾ ಇದ್ರೆ, ನೀವು ಅದರಲ್ಲಿ ಕಂಫರ್ಟಬಲ್ ಇದ್ರೆ ಅಂದ್ರೆ ಮಾಡಬಹುದು. ಸೊ ಆದ ಕಾರಣ ಯಾವುದೇ ಬ್ರೀದಿಂಗ್ ಆಯ್ತು, ಯಾವುದೇ ಪೋಶ್ಚರ್ ಆಯ್ತು, ಮೆಡಿಟೇಷನ್ ಆಯ್ತು, ಏನೇ ಮಾಡ್ಬೇಕಂದ್ರು ಯಾವುದಕ್ಕೂ ಲಿಮಿಟ್ ಅಂತಿಲ್ಲ. ಆದ್ರೆ ನಿಮ್ಮ ಆರೋಗ್ಯ ಹೆಂಗಿರತ್ತಲ್ಲ, ಈಗ ಹೈ ಬ್ಲಡ್ ಪ್ರೆಷರ್ ಆಯ್ತು, ಸಿವಿಯರ್ ಏನಾದರೂ ಸರ್ಜರಿ ಆಗಿತ್ತಂದ್ರೆ ನಿಧಾನವಾಗಿ ನಿಮ್ಮ ಶಿಕ್ಷಕರನ್ನ ಒಂದು ತಿಳ್ಕೊಂಡು ನೀವು ಮಾಡಬಹುದು.
1: ಅಂದ್ರೆ ಇದೇನೆ ಇಲ್ಲಿ ಅವರಿಗೆ ಏನು ತೊಂದರೆ ಇದೆ, ಯಾಕಾಗಿ ಅವರು ಯೋಗದ ಮೊರೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗುರುಗಳ ಹತ್ತಿರ ಚರ್ಚೆ ಮಾಡಿ ಅವರಿಗೆ ಹೊಂದುವಂತ ಯೋಗವನ್ನ ಮಾತ್ರ ಅವರು ಅಭ್ಯಾಸ ಮಾಡಿದಾಗ
2: ಸೂಕ್ತ
1: ಒಳ್ಳೇದಾಗ್ತದೆ ಅಂತ ತಾವು ಹೇಳ್ತೀರಿ.
2: ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ನೋಡ್ಕೊಂಡು ನಾ ಮಾಡ್ತೇನೆ. ಸೊ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಅದ ಅನ್ನೋದು ಯೂಟ್ಯೂಬ್ ದಲ್ಲಿ ಯಾರಿಗೂ ಗೊತ್ತಾಗೋದಲ್ಲ. ಸೊ ಅದಕ್ಕೆ ಶಿಕ್ಷಕರಿಗೆ ಫಸ್ಟ್ ಹೋಗಿ ಮೊರೆ ಹೋದ್ರೆ ಅವ್ರ ಮುಂದೆ ಹೇಳಿದ್ರೆ ಓಕೆ ನನಗೆ ಈ ಪ್ರಾಬ್ಲಮ್ ಇದೆ, ನಾ ಏನ್ ಮಾಡಬಹುದು ಅಂದಾಗ ಅವರಿಗೆ ಕನೆಕ್ಟೆಡ್ ಆಗಿ, ಅವರಿಗೆ ರಿಲೇಟೆಡ್ ಆಗಿ ಅವ್ರದೇ ಆದ ಒಂದು ಪೋಶ್ಚರ್ ಆಯ್ತು, ಬ್ರೀದಿಂಗ್ ಆಯ್ತು, ಪ್ರಾಣಾಯಾಮ ಆಯ್ತು, ಮೆಡಿಟೇಷನ್ ಆಯ್ತು, ಇದನ್ನ ಹೇಳ್ತಾರೆ. ನೀವು ಯೂಟ್ಯೂಬ್ ನೋಡ್ಕೊಂಡು ಒಮ್ಮೆ ಮಾಡಿದ್ರೆ ಅಂದ್ರೆ ಅದು ನಿಮಗೆ ಸೈಡ್ ಇಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ ಕಾರಣ ಏನೇ ಮಾಡ್ಬೇಕಂದ್ರು ಸ್ವಲ್ಪ ನಿಮ್ಮ ಶಿಕ್ಷಕರ ಕಡೆಗೆ, ಯಾರಾದ್ರೂ ಯೋಗ ಗುರುಗಳ ಕಡೆಗೆ ನೀವು ಚರ್ಚೆ ಮಾಡಿ ನೀವು ಮುಂದೆ ಹೋದ್ರೆ ಸೂಕ್ತ ಅಂತ ಹೇಳ್ಬಹುದು.
1: ಈಗ ಯೋಗಕ್ಕೂ ನಾವು ಸೇವಿಸುವ ಆಹಾರ ಕ್ರಮಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ?
2: ಈಗ ಯೋಗ ಮಾಡ್ಕೋತೇನೆ, ನೀವು ಆಹಾರದಲ್ಲಿ ಸಾತ್ವಿಕ ಆಹಾರ ತಗೊಳ್ಬೇಕು. ಸಾತ್ವಿಕ ಆಹಾರನು ಬಹಳ ಇಂಪಾರ್ಟೆಂಟ್. ಈಗ ಸಾತ್ವಿಕ ಅಂದ್ರೆ ನೀವು ಹೆಚ್ಚಿಗೆ ಸ್ಪೈಸೀಸ್ ತಿನ್ಬಾರ್ದು, ಆಮೇಲೆ ಯಾರಾದ್ರೂ ನಾನು

0: ನಾನ್ವೆಜ್ ತಿಂತಾ ಇದ್ದೀರಿ ಅಂದ್ರೆ ತಿನ್ನಿ, ಅದು ನಿಮ್ಮ
1: ಫುಡ್
0: ಹ್ಯಾಬಿಟ್. ಬಟ್ ಏನಾದ್ರೆ ಅದರಲ್ಲಿ ನಿಮಗೆ ಸ್ವಲ್ಪ ಕಂಟ್ರೋಲ್ ಇರಲಿ. ಯಾಕಂತಂದ್ರೆ ನಿಮಗೆ ಈಗ ಒಬೆಸಿಟಿ ಇದೆ, ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ, ನೀವು ಮತ್ತೆ ತಿಂತಾ ಇದ್ದೀರಾ, ಅವಾಗ ಏನಾಗುತ್ತೆ ನಿಮಗೆ ಉಸಿರಾಟದ ತೊಂದರೆ ಆಗುತ್ತೆ. ಅಷ್ಟೇ ತಿಳ್ಕೊಳ್ಳಿ, ಉಸಿರಾಟದ ತೊಂದರೆ ಹೆಂಗಾಗ್ತಾ ಇದೆ ಅಂದ್ರೆ ನೀವು ಸ್ವಲ್ಪ ವಾಕ್ ಮಾಡಿದ್ಮೇಲೆ, ಸ್ವಲ್ಪ ಏನಾದ್ರೂ ಸ್ಟೆಪ್ ಹತ್ತಿ ಇಳಿದ್ಮೇಲೆ ನಿಮ್ಮ ಉಸಿರಾಟ ಏರುಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ತಿಳ್ಕೊಂಡ್ಬಿಡ್ಬೇಕು ಏನಂದ್ರೆ ನಮಗೆ ಒಬೆಸಿಟಿ ಇದೆ, ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ. ಆದ ಕಾರಣ ಸಾತ್ವಿಕ ಆಹಾರ, ಊಟದಲ್ಲಿ ವೆಜಿಟೇಬಲ್ಸ್ ಎಷ್ಟಾಗತ್ತೆ ಅಷ್ಟು ಯೂಸ್ ಮಾಡಿ. ಆಮೇಲೆ ಊಟದ ಮುಂಚೆ ಸ್ವಲ್ಪ ನೀರನ್ನು ಕುಡೀರಿ, ಅವಾಗ ಊಟ ಆದ್ಕೊಳ್ಳೆ ನೀರು ಕುಡಿದು ಬಿಡಬೇಡಿ. ಸೊ ಅದಕ್ಕೆ ಊಟನೂ ಒಂದು ರಿಲೇಟೆಡ್ ಯೋಗಕ್ಕಿದೆ. ಸೊ ಆದ ಕಾರಣ ಯಾವುದೇ ಸಮಯದಲ್ಲೂ ಊಟ ಮಾಡಬೇಕಂದ್ರೆ ನಿಮ್ಮ ಊಟ ಏನ್ ಮಾಡ್ತಾ ಇದ್ದೀರಾ, ಸಾತ್ವಿಕವಾಗಿದೆಯಾ ಇಲ್ವೋ ಅನ್ನೋದನ್ನ ನೀವು ಗಮನಿಸಬೇಕು.
1: ಅಂದ್ರೆ ಪ್ರತಿನಿತ್ಯ ಯೋಗ ಮಾಡಬೇಕು ಅಂದಾಗ ಸೂಕ್ತವಾದ ಸಮಯ ಯಾವುದು ಅಂತ.
2: ಸೂಕ್ತವಾದ ಸಮಯ ಮಾರ್ನಿಂಗ್, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್ ಇರಂಗಿಲ್ಲ, ಫ್ರೆಶ್ ಏರ್ ಇರುತ್ತೆ. ಸೊ ಮಾರ್ನಿಂಗ್ ಸೂಕ್ತವಾದದ್ದು. ಕೆಲವೊಬ್ಬರಿಗೆ ಬೆಳಗ್ಗೆ ಅಷ್ಟು ಏಳಕ್ಕೆ ಆಗಲ್ಲ, ಅದರಲ್ಲೂ ಕೆಲಸ ಇರುತ್ತೆ, ಏನಾದರೂ ಬ್ಯುಸಿ ಸ್ಕೆಡ್ಯೂಲ್ ಇದ್ರೆ ಈವ್ನಿಂಗ್ನು ಪ್ರಾಕ್ಟೀಸ್ ಮಾಡಬಹುದು. ಈವ್ನಿಂಗ್ನು ಬ್ಯುಸಿ ಇದ್ರೆ ಅಟ್ ಲೀಸ್ಟ್ ಒನ್ ಡೇ ಎಷ್ಟಾಗತ್ತೆ ಅಷ್ಟು 1 hour ನಮ್ದು ಬಾಡಿ ಸ್ಟ್ರೆಚ್ ಮಾಡ್ತಾ ಇರಬೇಕು. ಸೊ ಯಾವುದಾದ್ರೂ ಸಮಯ ತೆಗೆದುಕೊಂಡು ದಿನ ಪ್ರಾಕ್ಟೀಸ್ ಮಾಡುವುದು ಇಂಪಾರ್ಟೆಂಟ್ ಆಗಿದೆ
1: ಇವತ್ತಿನ ಜೀವನದಲ್ಲಿ.
2: ಯಾಕಂದ್ರೆ ಬ್ಯುಸಿ ಡೇ ಅಲ್ಲಿ ಕೆಲವೊಬ್ಬರಿಗೆ ಯೋಗ ಅಂದ್ರೆ ಮಾರ್ನಿಂಗ್ ಅಂತೇಳಿ ಎಲ್ಲರೂ ಅನ್ಕೋತಾರೆ. ಮಾರ್ನಿಂಗ್ ಟೈಮ್ ಸಿಗಲ್ಲ ಅಂದ್ರೆ ಓಕೆ ಸ್ಕಿಪ್ ಆಗಿಬಿಡತ್ತೆ. ಅಟ್ ಲೀಸ್ಟ್ ಅವ್ರ ಈವ್ನಿಂಗ್ ಟೈಮ್ ಸಿಗ್ತದೆ ಅಂದ್ರೆ ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ದೇಹದ ಒಂದು ಸದೃಢತೆಯಲ್ಲಿ ಪಾಲ್ಗೊಳ್ಳುತ್ತೆ.
1: ಅಂದ್ರೆ ಒಟ್ಟು ಬಿಡಬಾರದು ಅಂತ ತಾವು ಹೇಳ್ತೀರಿ. ಒಂದು ನಮ್ಮ ದೇಹ ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ದಿನದ ಯಾವುದೇ ಸಮಯದಲ್ಲಾದ್ರೂ ಆಗ್ಲಿ 1 hour ಅದಕ್ಕಾಗಿ ಮೀಸಲು ಇಡಬೇಕು ನಾವು. ಅಂದಾಗ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ.
0: ಆದ್ರೆ ಯೋಗ ಮಾಡ್ಬೇಕಂದ್ರೆ ಒಂದು ಊಟ ಮಾಡಿದರೆ ಅಂದ್ರೆ 4 hours ಗ್ಯಾಪ್ ಇರಬೇಕು. ನೀವು ಮಾಡಬೇಕಾರ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮಾಡಬೇಕಾರೆ, ಸ್ಟ್ರೆಚ್ ಮಾಡಬೇಕಾರೆ ನಿಮ್ಗೆ ಯಾವುದೇ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಆಗಲ್ಲ, ನಿಮ್ಗ ಮಾಡಬೇಕಾರೆ ಏನು ಅನ್ಕಂಫರ್ಟಬಲ್ ಆಗಲ್ಲ. ಸೊ ಆದ ಕಾರಣ 4 hours ಗ್ಯಾಪ್ ಇಟ್ಕೊಳ್ಳಿ. ಏನಾದ್ರೂ ನೀವು ಬ್ರೇಕ್ಫಾಸ್ಟ್ ಮಾಡಿದಿರ ಅಂದ್ರೆ 1-2 hours ಗ್ಯಾಪ್ ಇಟ್ಕೊಳ್ಳಿ. ಏನಾದ್ರು ಹ್ಯಾವಿ ಬಿಲ್ಸ್ ಇತ್ತಂದ್ರೆ 4 hours ತಗೋರಿ. ಸೊ ಅದಕ್ಕೆ ಯೋಗ ಮಾಡೋಕ್ಕಿಂತ ಮುಂಚೆ ನಿಮ್ಮ ಏನ್ ಹೊಟ್ಟೆ ಇದೆಲ್ಲ ಖಾಲಿ ಇಟ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ.
1: ಅಂದ್ರೆ ಇದಕ್ಕೆಲ್ಲಕ್ಕೂ ಸೂಕ್ತ ಸಮಯ ಅಂದ್ರೆ ಬೆಳಗಿನ ಸಮಯನೇ ಬಹಳ ಉತ್ತಮವಾದದ್ದು ಅಂತ ಹೇಳ್ತೀರಿ ಎಲ್ಲಾ ದೃಷ್ಟಿಯೊಳಗೂ ಕೂಡ. ಈಗ ಒಂದು ಕೊನೆಯದಾಗಿ ಈ ವರ್ಷದ ಥೀಮ್ ಅನ್ನ ನಾವು ನೋಡಿದಾಗ ಹೆಲ್ದಿ ಏಜಿಂಗ್ ಫಾರ್ ಯೋಗ ಇದೆ. ಅಂದ್ರೆ ಇದನ್ನ ನಾವು ಹೇಗೆ ಅನ್ವಯಿಸಬಹುದು ಅಂತ ಹೇಳ್ತೀರಿ, ಎಸ್ಪೆಷಲಿ ನಮ್ಮ ಯೂತ್ಗೆ.
2: ಯೂತ್ಗೆ ಅಂತಂದ್ರೆ ಇವಾಗ ಮೇನ್ ಯೂತ್ ಯೋಗದ ಕಡೆ ಒಂದ್ ಸ್ವಲ್ಪ ಫೋಕಸ್ ಮಾಡ್ತಾ ಬರಬೇಕು. ಎಲ್ಲರೂ ಫಿಸಿಕಲ್ ಅಷ್ಟೇ ಅಲ್ಲ, ಮೈಂಡ್ಗೆ ವರ್ಕ್ ಮಾಡ್ತಾ ಬರಬೇಕು. ಯಾಕಂದ್ರೆ ಇವಾಗಿನ ಯುವಕರು ಮನಸ್ಥಿತಿಯನ್ನ ಬಹಳ ಕಳ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿ ಇರಬಹುದು, ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ಇರಬಹುದು, ಮತ್ತೆ ಮನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇರಬಹುದು, ಮತ್ತೆ ಯಾವುದೇ ರೀತಿಯಾದಂತ ಒತ್ತಡದ ಆಫೀಸ್ ಒತ್ತಡ ಇರಬಹುದು, ಅದರಿಂದ ಅವರ ಮನಸ್ಥಿತಿ ಕಳ್ಕೊಂಡು ಯಾವುದಾದರೂ ಒಂದು ರಾಂಗ್ ಡಿಸಿಷನ್ ತಗೊಳ್ತಾ ಇದ್ದಾರೆ. ಸೊ ಯೋಗ ಮಾಡುವುದರಿಂದ ಅದನ್ನ ಯಾವ ರೀತಿ ನಾವು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬಹುದು, ಯಾವ ರೀತಿ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ತರಬಹುದು ಅನ್ನೋದು ಯೋಗ ಒಂದೇ ಮಾದರಿಯಾಗಿದೆ. ಯೋಗ ಮಾಡ್ತಾ ಇದ್ರೆ ಅವರ ಫಿಸಿಕಲ್ ಇರ್ಬೋದು, ಮೈಂಡ್ ಇರ್ಬೋದು, ಎಲ್ಲ ಕಂಟ್ರೋಲ್ಗೆ ಬರುತ್ತಾ ಹೋಗುತ್ತೆ. ಆದ್ದರಿಂದ ಯೂತ್ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಒಳ್ಳೇದು.
0: ಯೋಗ ಅನ್ನೋದು ಈಗಿನ ಯಂಗ್ ಹುಡುಗರಿಗೆ ಏನಿದೆ ಅಲ್ಲ ಬಹಳ ಇಂಪಾರ್ಟೆಂಟ್. ಯೋಗ ಮಾಡಬೇಕು, ಯಾಕಂದ್ರೆ ಈಗ ಏನಿದೆ ಅಲ್ಲ ಹೆಲ್ದಿ ಏಜಿಂಗ್ ಅಂತ, ಏಜ್ ಅನ್ನ ಹೆಂಗ್ ಕಳೆಯೋಣ ಅಂದ್ರೆ ಆರೋಗ್ಯದಿಂದ ಕಳೆಯೋಣ. ದುಶ್ಚಟಗಳಿಗೆ ಯಾವುದಕ್ಕೂ ನಾವು ನಮ್ಮ ಮನಸ್ಸನ್ನ ಅಲ್ಲಿ ವಾಲಿಸಬಾರದು. ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸ್ತದ, ಹಾಗೂ ನಮ್ಮ ವರ್ಕ್ ಕಡೆ ಗಮನ ಹರಿಸ್ತದ, ಆಮೇಲೆ ನಮಗೆ ನಮ್ಮ ಮನಸ್ಸನ್ನ ಏಕಾಗ್ರತೆಯನ್ನ ಮಾಡ್ತದ. ಸೊ ಯೋಗ ಅನ್ನೋದು ಈಗಿನ ಸಮಯದಲ್ಲಿ ಬಹಳ ಬಹಳ ಬಹಳ ಇಂಪಾರ್ಟೆಂಟ್. ಈಗ ನಾವು ಏನ್ ಕ್ಲಾಸ್ ತಗೋತಾ ಇದೇವಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರೂ ವಯಸ್ಸಾದವರು ಬರ್ತಾ ಇದಾರೆ, ಯಂಗ್ ಇದ್ದವರು ಬರ್ತಾ ಇದಾರೆ. ಯಂಗ್ ಇದ್ದವರು ಇವಾಗ ಹೇಳ್ತಾ ಇದಾರೆ, ಇಲ್ಲ ಸರ್ ಬಿಫೋರ್ ನಾನು ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ನನಗೆ ಬಹಳ ಪ್ರೆಷರ್ ಇತ್ತು, ನಂದು PUC ಸೆಕೆಂಡ್ ಇಯರ್ ಮುಗಿದಿದೆ, ನಾ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ನನ್ನ ಮನಸ್ಸು ನನಗೆ ಕಂಟ್ರೋಲ್ ಅಲ್ಲಿಲ್ಲ. ಯೋಗಕ್ಕೆ ಬಂದ್ರು ಇವಾಗ ಹೇಳ್ತಾರೆ ನನ್ನ ಮನಸ್ಸು ನನ್ನ ಕಡೆ ಇದೆ, ನನಗೇನ್ ಬೇಕು ನನಗೇನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡ್ಲಿಕ್ಕೆ ನನಗೆ ಸಮಯ ಸಿಗ್ತಾ ಇದೆ. ಸೊ ಅದಕ್ಕೆ ಯಂಗ್ ಹುಡುಗರು ಬಹಳ ಯೋಗದ ಕಡೆ ಗಮನ ಕೊಡ್ರಿ. ಯೋಗ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಒಂದೇ ಅಲ್ಲ, ನಿಮ್ದು ವೆಲ್ತ್ ಅನ್ನು ಸುಧಾರಿಸುತ್ತೆ.
1: ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದ್ರಿ. ಅಂದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಹಂಗಾಗಿದೆ, ಎಲ್ಲರೂ ಒಂದಿಲ್ಲ ಒಂದು ಒತ್ತಡದಿಂದ ಬಳಲ್ತಾ ಇದ್ದೀವಿ. ಸ್ಟ್ರೆಸ್ಫುಲ್ ಲೈಫ್ ಅದ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ಜೊತೆಗೆ ನಾವು ಸೇವಿಸುವ ಆಹಾರ ಕೂಡ ಇವತ್ತು ಕಲುಷಿತ ಆಹಾರ ಅದ, ಮತ್ತೆ ನಾವು ವಾಸಿಸುವ ಪರಿಸರ ಕೂಡ ಕಲುಷಿತವಾಗಿದೆ. ಇಂಥವೆಲ್ಲ ಇದ್ದಾಗ ನಮ್ಮನ್ನ ನಾವು ಉತ್ತಮವಾಗಿ ಇಟ್ಕೊಳ್ಬೇಕು ಅಂದ್ರೆ ಯೋಗದ ಮೊರೆ ಹೋಗುವುದು ಇವತ್ತು ಅನಿವಾರ್ಯ.

0: ಯೋಗದಿಂದ ನಮಗೆ ತೊಂದರೆ ಅಂತೂ ಇಲ್ಲ, ಲಾಭಗಳೇ ಜಾಸ್ತಿ ಇದೆ. ಸೊ ಎಲ್ಲಿ ಲಾಭದ ಆ ಕಡೆಗೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋಣ, ಉತ್ತಮ ಆರೋಗ್ಯವನ್ನ ಪಡೆಯೋಣ ಅಂತ ಹೇಳ್ತಾ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೀವಿ. ಭಾಗವಹಿಸಿದ ಮಹೇಶ್ ಕುಲಕರ್ಣಿ ಅವರಿಗೆ ಹಾಗೂ ಉಮೇಶ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
2: ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಅವಶ್ಯಕತೆ ಈ ಕುರಿತಂತೆ ಇದುವರೆಗೂ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಯೋಗ ತರಬೇತುದಾರರಾದ ಮಹೇಶ್ ಕುಲಕರ್ಣಿ ಹಾಗೂ ಉಮೇಶ್ ಕುಲಕರ್ಣಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
4: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
4: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
6: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
2: ಆತ್ಮೀಯ ಕೇಳುಗರೆ,
7: ಯೋಗ ಪೂರ್ಣ ಧರಣಿ.
2: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
7: ಯೋಗ ಪೂರ್ಣ ಧರಣಿ
2: ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
3: ಅನಿತಾ ಸೇನ್ ಅವರ ಲಘುಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ಕೇಳಿ ಮಿಶ್ರ ಖಮಾಜ್ ಠುಮ್ರಿ, ತಬಲಾ ಸಾಥಿ ಶಂಕರ್ ಕವಡಿಮಟ್ಟಿ, ಹಾರ್ಮೋನಿಯಂ ಸಾಥಿ ಡಿ ಕುಮಾರ್ ದಾಸ್.

0: ಇದುವರೆಗೂ ಲಘು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನಿತಾ ಸೇನ್ ಅವರ ಗಾಯನ ಕೇಳಿದಿರಿ. ತಬಲಾ ಸಾಥಿ ಶಂಕರ್ ಕವಡಿಮಟ್ಟಿ, ಹಾರ್ಮೋನಿಯಂ ಸಾಥಿ ಡಿ ಕುಮಾರ್ ದಾಸ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50ಕ್ಕೆ. ಈ ಸಲದ ಎಸ್ಡಿಎಂ ಡಾಕ್ಟರ್.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020ರಂದು ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
1: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50ಕ್ಕೆ.
3: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
4: ಆತ್ಮೀಯ ಕೇಳುಗರೆ,
5: ಯೋಗ ಪೂರ್ಣ ಧರಣಿ.
4: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
5: ಯೋಗ ಪೂರ್ಣ ಧರಣಿ
4: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 11:29:24. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44 ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ, ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೆಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ

0: ಕೃಷ್ಣ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ರಾಯಚೂರು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ ಮೇಡಮ್.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ ನ ಇಡ್ತಾರೆ. ಅವಾಗ 170 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ, ಓಕೆ ನಾವು ಸಹ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಜೂನ್ 21 ಯೋಗ ಡೇ ಅನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ತಾ ಬಂದಿದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯ್ತು, ಹೆಂಗ್ ಒರಿಜಿನ್ ಆಯ್ತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತೆ ಯಾಕೆ ನಾವು ಜೂನ್ 21ನೇ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದ್ರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಶಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು ಶಕ್ತಿ ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ.
0: ಮನಸ್ಸು ದೇಹ ಮತ್ತು ಬುದ್ಧಿಗೆ ಪೂರಕ ಆಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನು ಮಾಡಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಇರೋ ಏನ್ ಹೇಳ್ತೀರಾ ನೀವು?
1: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರಬೇಕು, ಇಂಥವರೇ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ

0: ಇದನ್ನ ಅಭ್ಯಾಸವನ್ನ ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು ಸಾವಿರಾರು ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನ ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ ಮೂರ್ಷ ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೆ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ ಬೇಕು, ಮೆಂಟಲ್ ಹೆಲ್ತ್ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವ ಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS ಇಂತ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದೆಯಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು. ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ ಅದು.
0: ಎಸ್ ಅನಿವಾರ್ಯ.
1: ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ ಆಗಲ್ಲ ಇವಾಗ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಟ್ಟು. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50-60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಫೇಸ್ ಮಾಡುವಂತ
0: ಬಂದಿದೆ. ಸೊ ಅದಕ್ಕೆ ಏನಂತಂದ್ರೆ, ಆದಷ್ಟು ಆತರ ತಿನ್ಸಿಗೆ ನಾವು ಒಳಗೊಡ್ದೇನೆ, ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆದು ಫುಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕ್ ಅಲ್ಲಿ ಒಂದೊಂದ್ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದ್ ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಜ, ಬಟ್ ಹೊರಗಡೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ, ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೇಲಿನೇ ನೀವು ಆರೋಗ್ಯ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು.
1: ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು. ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ ಹಾಲಿನ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನೆಲ್ಲ ಈ ತರ ಲೈಫ್ ಸ್ಟೈಲ್

0: ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇಲ್ಲದೇ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗೆ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ಈಸ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೇನ್ ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ ಮನೆಗೆ ಒಬ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ, ನೀವು ಮಾತಾಡಿಸದೆ ಇರುವ ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ.
0: ಹೌದೌದು,
1: ಆ ತರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ.
0: ಅದೇ ನವೇಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆನೆ ಅವನು ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್ ಆಗಿ
1: ಮಟ್ಟಿಗೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಅಂದ್ರೆ ಅವರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆ ತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟಂತ ಹೇಳಕ್ ಆಗುತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದ್ ಏನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆ ಅಲ್ಲ, ಬೈಯೋರೆಲ್ಲ ಕೆಟ್ಟದಕ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗೆ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತು ಏನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನ್ ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿನಿ ಇವತ್ತು ಅದಾಗಬಾರ್ದು ಅಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿವನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳ್ಳಕ್ಕೆ ನೀವೊಂದು ಪ್ರೋತ್ಸಾಹ ಮಾಡಿ, ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು, ಯಾಕೆಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕು ಅಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ, ಅಂದ್ರೆ ಅವರು ಆರೋಗ್ಯವಾಗಿ ಇರಬೇಕಾದ್ರೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಥೀಮ್ ಅಂದ್ರೆ ವಯೋ ವೃದ್ಧರಿಗಾಗಿ ಯೋಗ ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ಕಾಗಂಗಿಲ್ಲ, ನಾವು ಆರೋಗ್ಯದ ರೀತಿಯಲ್ಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದ ನಮ್ಮ ಕೈಲೇ ಇರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
1: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ

0: ವ್ಯಕ್ತಿಯಾಗಿದೆ ಅಂತ ಹೇಳ್ತಾರೆ.
1: ಹಂಗಾಗ್ಲೂ
0: ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
1: ಈ ಸಲ ಥೀಮ್ ನನಗೆ ಪರ್ಸನಲಿ ನನ್ಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರುವಂತದ್ದು. ಬೇಸಿಕ್ ಆಗಿ ಅವ್ರಿಗೆ ಏನೇಗ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರು ಒಳಗಡೆ ಏನ್ ಅನ್ಕೊಂತಾರೆ ಅಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
0: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನ ಜಾಸ್ತಿ ವಯಸ್ಸಲ್ಲಿ
1: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ ಆ ತರದ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋಆರ್ಥ್ರೈಟಿಸ್ ಮತ್ತೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ನಮ್ಮ ಹೌಸ್ನಲ್ಲೇ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗ್ಬೇಕು, ಅಸಿಮಿಲೇಷನ್ ಆಗ್ಬೇಕು ನಾವು ತಗೊಂಡಿರೋದೆಲ್ಲಾನು ಅಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು. ಅದಕ್ಕೆ ಒಂದು 10 ಜನ ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವೈರಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ ಅದೊಂದು ನಮಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ, ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ, ಸಿಸ್ಟಮೆಟಿಕ್. ಅಂದ್ರೆ ನಮ್ದು ಲೈಫ್ ನ ನಾವ್ ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯಕ್ಕೆ ಪಡ್ಕೋಬೇಕಂತ ನಾನು ಹೇಳಿ.
0: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲಾರ್ಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲಾರ್ಗೂ ಯೋಗ ಬೇಕು. ಆದ್ರೆ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಏನು ಯೋಗವನ್ನ ಎಲ್ಲಾರು ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದೀರಾ?
1: ಫಸ್ಟ್ ಗೆ ನಮ್ಮ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಷ್ಟೇ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡದೇನೆ 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ. ನಾವು ಯೋಗ ಸಮಾವೇಶ ಅಂದ್ರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದ್ರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೆಚ್ಚಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಗೆ ಇನ್ಫಾರ್ಮೇಶನ್ ಬರಬಹುದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯಿನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18 ಬೆಳಿಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾ

0: ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ. ಅದೇ ಥೀಮ್ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ?
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
0: ಇಟ್ಟಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
0: ಅದಾದ ನಂತರ 19ನೇ ತಾರೀಕು ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು 7:00 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಮಾಡಬೇಕನ್ನು ಕೇಳ್ಕೊಂತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ June 21st ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋ ಅಂತಲ್ಲ, ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ
1: ಹಾಗೆ 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವು ಜನಗಳಿಗೆ
0: ಕೊಟ್ಟಿದ್ದೀರಿ.
1: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗಿ ನಮ್ ಆರೋಗ್ಯ ಏನು ಸರಿಯಾಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
0: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3 ರಿಂದ 4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
1: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ.
0: ಅದನ್ನ ಸದುಪಯೋಗ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದ್ದಾರೆ, ನಾವೇ ಮಾಡ್ತೀವಿ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು. ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು. ಬೇಕಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ, ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ ಅಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
1: ಸೊ ನಾನ್ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡತ್ತೆ, ನಾನು ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ ವಿಷಯ.
0: ಇದನ್ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ. ಶ್ರೋತೃ ಬಾಂಧವರೇ, SGM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ SGM ಡಾಕ್ಟರ್.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 SGM ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. SGM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
5: ಕೇಳುಗರೇ, June 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
6: ಆತ್ಮೀಯ ಕೇಳುಗರೆ,
7: ಯೋಗ ಪೂರ್ಣ ಧರಣಿ.
6: June 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
7: ಯೋಗ ಪೂರ್ಣ ಧರಣಿ
6: ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
8: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಸಂಚಿಕೆ. ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ. ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯೆ ಡಾ ಶಿಲ್ಪಾ ಬಚ್ಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಇ ಡ್ರೈವ್. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಕೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಸುಳದ ಪಾರವ ಈರಪ್ಪ ಚಬ್ಬಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಲಿದ್ದೀರಿ. ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಎಳೆಯರ ಬಳಗ ಮುದ್ದು ಮಕ್ಕಳ ಮೆಚ್ಚಿನ ಕಾರ್ಯಕ್ರಮ. ಇದರಲ್ಲಿ ಮಕ್ಕಳಿಗಾಗಿ ಯೋಗ. ಈ ಕುರಿತು ಯೋಗ ತಜ್ಞರು ಮತ್ತು ಚಿಕಿತ್ಸಕರಾದ ಕಾರ್ತಿಕ್ ಹೊಂಗಲ್ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ನಡೆಯುತ್ತಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದಿಲ್ಲಿ ಕೇಂದ್ರದಿಂದ ಕೇಳಲಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
1: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ತೆ
1: ಡಾಕ್ಟರೇ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
2: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ ಇದಕ್ಕೆ. ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ.
1: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ.
2: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನ್ ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
1: ಡಾಕ್ಟ್ರೇ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
2: ಸೊ ಮಧುಮೇಹ ಅಂತ ನಾವ್ ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿನ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ. ಅಂತಂದ್ರೆ ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನೆ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದ್ ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದ್ ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ 8, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ, ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, 8 ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯಿತು ಅಂದ್ರೆ ಅದರಿಂದ ಹಿಂಬಿಡ, ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷಜ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ 1 ಏನಂತ ಹೇಳ್ತಾರಲ್ಲ, ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ, ಅಂದ್ರೆ 5000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ, ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದರ ಎಲ್ಲಾ ಗುಣಗಳು, ಅಂದ್ರೆ ಇದರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯನ ಡಾಕ್ಟರ್?
2: ಹೌದ್ರಿ, ಅನುವಂಶೀಯ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅಪ್ಪಗಾದ್ರು ಅಮ್ಮಗಾದ್ರು ಯಾರಿಗಾದ್ರೂ ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
2: ಆಯುರ್ವೇದದಲ್ಲಿ

ಕಾರಣಗಳನ್ನ ಹೇಳಿದ್ದಾರೆ. ಸೊ ಅದೇನಂತಂದ್ರೆ ಹಾಸ್ಯ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯ ಔದಕ ಅನೂಪರಸಃ ಪಯಾಂಸಿ ನವನ್ನ ಪಾನಂ ಗುಡವೈಕೃತಂ ಪ್ರಮೇಹ ಹೇತುಹ ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ ಆಹಾರಜ ನಿಧಾನ ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವು ಅಂದ್ರೆ ವಿಹಾರಜ ಕಾರಣಗಳು ಯಾವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿ ಆಗಿ ಮಧುರ ಆಮ್ಲ ರಸ ಇರುವಂತ ಆಹಾರ, ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಷಡ್ರಸ ಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವ್ದು ಹೆಚ್ಚಾಗಬಾರ್ದು, ಯಾವ್ದು ಕಡಿಮೆ ಆಗಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ, ಆಮೇಲೆ ಗುರು, ಆಮೇಲೆ ಪಿಚ್ಚಿಲ ಅಂದ್ರೆ ಜಾಸ್ತಿ ಪಿಚ್ಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್. ನವಧಾನ್ಯ ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ

0: ಗುರು ಆಮೇಲೆ ಪಿಚಿಲ ಅಂದ್ರೆ ಜಾಸ್ತಿ ಪಿಚಿಲ ಇರುವಂತದ್ದು ಅಂದ್ರೆ ಸ್ಟಿಕ್ಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್. ನವಧಾನ್ಯ ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕದ್ರ ಇಂಪಾರ್ಟೆನ್ಸ್ ಅಂತಂದ್ರೆ ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರ್ದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂದಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರ್ದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಆಸ್ಯ ಸುಖಂ ಅಂತ ಹೇಳಿದ್ದಾರೆ. ಆಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಇಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: ಮೂರಿಂದ ಒಂದ್ 4 ತಾಸು ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು. ಸೊ ಅದನ್ನ ನಾವು ಬ್ರೇಕ್ಅಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರ್ದು. ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನು ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲೂ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನೆಸ್ ಆಗ್ತಾ ಇರ್ತದ. ಸೊ ಆ ಡ್ರೈನೆಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ, ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಜಾಸ್ತಿ ಇರ್ತದೆ. ಮಾಧುರ್ಯ ಆಸ್ಯಂ, ಮಾಧುರ್ಯ ಆಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನು ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಆಸತೆ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ, ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ ಅವ್ರಿಗೆ, ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ್ರ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ನಿರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ, ಈಗ ಹನಿ ಹೆಂಗಿರ್ತದಲ್ಲ ಥಿಕ್ ಆಗಿರ್ತದೆ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ ವಿಸ್ಕೋಸಿಟಿ, ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
1: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
0: ಓಕೆ, ಸೊ ಮಧುಮೇಹದಲ್ಲಿ ಏನ್ ಅಂತಂದ್ರೆ ಮೇನ್ ಆಗಿ ಆ ಪೇಷಂಟ್ ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿ ಅನ್ನ ತಗೋಬೇಕಂತ ಹೇಳಿದ್ದಾರೆ, ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯಟ್ ಅಲ್ಲಿ ಬಾರ್ಲಿ ಅನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ

0: ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ, ಅದ್ರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ಹುರುಳೆ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡ್ಬೋದು. ಆಮೇಲೆ ಹಾಗಲ್ಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲಿ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ, ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು, ಇದೆಲ್ಲ ಅಪಥ್ಯ.
1: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
0: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗ ಅಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು, ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದನು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
1: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ, ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
0: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಆಮೇಲೆ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ್ ಹಾಕೊಂಡು ಕುಡಿತೀನಿ, ಬೆಲ್ಲದ್ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ, ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ, ಸೊ ಬೆಲ್ಲದಲ್ಲೂ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ, ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಟು ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
1: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
0: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿಡುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇತ್ತದೇ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡ್ಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ

0: ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು. ಸೊ ಎಷ್ಟೊತ್ತು ಮಾಡ್ಬೇಕು, ಒಬ್ರೊಬ್ರು ಒಂದ್ ತಾಸ್ ಮಾಡ್ತಾರೆ, ಎರಡ್ ತಾಸ್ ಮಾಡ್ತಾರೆ. ಸೊ ಅದು ಹಾಗಲ್ಲ. ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರ್ಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ ಒಂದ್ ತಾಸ್ ಎರಡ್ ತಾಸ್ ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ ಮೂರು ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ. ಅಂದ್ರೆ ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದು ಯೋಜನೆ ಅಂದ್ರೆ ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 kilometers, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು. ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟ್ರಿ, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರ ಆಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಾಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಾಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡಬಹುದು. ಆಮೇಲೆ ಯೂಶಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ, ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕಾಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ.
0: ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ ಅದು. ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ, ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ, ಅಥವಾ ಮೆಂತೆ ಕಾಳಿನ ಪುಡಿ ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನ್ಸಿಟ್ಟು. ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 grams ಅಷ್ಟು ಮಜ್ಜಿಗೆಯಲ್ಲಿ ನೆನ್ಸಿಟ್ಟು 3 hours ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂತ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ, ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ, ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 ವಯಸ್ಸು ದಾಟಿದ ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತವೆ, ಈವನ್ 30-35 ಇಯರ್ಸ್ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ.

0: ಸೊ ಅದಕ್ಕೆ ಮೊದಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ ಔಷಧಿ ತಗೊಂತ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್ ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದೇನಂತಂದ್ರೆ ಬೆಲ್ಲದ ಚಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಾ ತಗೊಂತಾರಲ್ಲ, ಅದು ಬೇಡ. ಬೆಲ್ಲನೂ ಯೂಸ್ ಮಾಡೋದು ಬೇಡ. ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶುವಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗಿತ್ತು, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವ್ ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವಿ. ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನೋಡ್ತೀವಿ. ಓಕೆ, ಸೊ ಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶುವಲಿ ತೆಳ್ಳಗೆ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನ್ ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನು ಕೂಡ ಕಲಿಸ್ಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನ ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷೆಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪ ಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷೆಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು, ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವೀಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬಿಟ್ರೆ ಯಾರ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ ಇದರಲ್ಲಿ ಇಂದು ಕೇಳೋಣ. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲುಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.

0: ಅಣ್ಣ
1: ಶಂಕರಣ್ಣ,
0: ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ಮಾಡಕ್ಕಾಯ್ತದೆ ಇಲ್ವಾ ಹೇಳು.
1: ಅಯ್ಯೋ, ಏನಂತದ್ ಹೇಳಪ್ಪ?
0: ಇಲ್ಲ, ಅದು ಟ್ರ್ಯಾಕ್ಟರ್ ಈಗ ಹೊಲ ಉಳ್ಸಕ್ಕೆ ಅಂತ ಕಳ್ಸಿದ್ದೆ. ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತನ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
1: ಹಂಗೆ ಅದೇ 2,000-3,000 ಏನ್ ತೊಂದ್ರೆ ಇಲ್ಲ. ನೀನ್ ಅನ ಮತ್ತ 50 ಲಕ್ಷ ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
0: ಈಗ ನೀನು ಅವ್ನ ಕಾಯ್ಸಕ್ಕಲ್ಲ, ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲೇ.
1: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ, ಆಯ್ತಾ? ಅವನ್ಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
0: ಅಯ್ಯೋ, ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ.
1: ಹಂಗಲ್ಲ, ನಾನ್ ನಿನಗೆ ಮಾಡೋದು, ನೀನ್ ಮತ್ತೆ ಅವನಿಗೆ ಮಾಡೋದು. ಟೈಮ್ ಆಯ್ತದಲ್ಲ, ಅದ್ರ ಬದಲು ಟೈಮ್ ಮುಳ್ಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ, ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳದೇ ಇಲ್ಲ. ನಾನು ಅವತ್ತಿಂದ ಕ್ಯಾಚ್ ಬಡ್ಕತಾ ಇದ್ದೀನಿ.
0: ಅಲ್ಲ, ಇಂಥದಂತ ಹೇಳ್ಬಿಟ್ಟು ಬೈ
1: ಹೇಳ್ತಾ ಇದೀನಪ್ಪ, ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ. ನಾನು ಹೇಳದೆ ನಿನ್ಗೆ, ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೊಂಡ್ಬಿಡು. ಈಗ ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ.
0: ಇಲ್ಲ, ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದ್ ಕಣ್ಪೀಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಾ ಈ ಎಲೆಕ್ಟ್ರಾನಿಕ್ ತಗ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ ಒಂದೇ ಸಮ ನನ್ನ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳದ ಹೆಂಗ್ ಮಾಡ್ಕೊಳ್ಳಿ?
1: ಓ, ಅದಕ್ಕೆಲ್ಲ ಪರಿಹಾರ ಐತೆ.
0: ಆಮೇಲೆ ಹೋಗೋ ದಾರಿನಾಗೆ ಯುಕೆ ನಿನ್ನ ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಬಂಕ್ ಇರ್ತದ ಇಲ್ಲ ಅಲ್ವಾ?
1: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳೋವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
0: ಹಂಗಂತೀಯ?
1: ಪರಿಹಾರ ಆಗದನೆ ಇದ್ರು ಪರಿಹಾರ ನಾವು ಕಂಡಿಡ್ಕತ್ತೀವಿ, ಆಯ್ತಾ? ನೋಡು, ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರ್ ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವಾ? ಈಗ ಅದಕ್ಕೆ ನೋಡು, ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
0: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರ
1: ಈಗ ಮಾಡಿರೋದಲ್ಲ, ನೆನ್ನೆ ಮೊನ್ನೆದಲ್ಲ, ಅದು 2024 ಮಾಡ್ಬಿಟ್ರು.
0: ನೀನ್ 2 ವರ್ಷದ ಹಿಂದಿನ ಇವಾಗ ಹೇಳ್ತಾ ಇದೀಯ ಮತ್ತೆ?
1: ಹೇಳಿದೀನಿ, ನೀನ್ ಮರ್ತಿರ್ತೀಯ. ಅವಾಗ ನೋಡು, PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
0: ಇ ಡ್ರೈವ್ ಅಂದ್ರೆ
1: PM ಇ ಡ್ರೈವ್ ಅಂತ ಅಂತಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ, ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ.
0: ಸರಿ ಸರಿ,
1: ಆ ತರ ಮಾಡಿರೋದು, ಆಯ್ತಾ? ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ. ಏನು ಅಂತ ಅಂದ್ರೆ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
0: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ, ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ. ಈಗ ಓಲಿ ಬಿಡು, ಅದೇನೋ ಇನ್ನೋವೇಶನ್ ಅವು ಇವಂತಲ್ಲ ಅಂತಂತೀಯ. ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ 3 ಚಕ್ರ ತಗೋಬಹುದಾ?
1: ಏ, 3 ಚಕ್ರದ್ದು ಇರ್ತದೆ, 4 ಚಕ್ರದ್ದು 4 ಚಕ್ರದ್ದು ಬಂದವೆ, ಎಲ್ಲ ತರದವು ಬಂದವೆ. ನೋಡುವ, ಈ ಯೋಜನೆದು ಸೊಗಸೆ ಅದು. ಏನು ಅಂತ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ, ದ್ವಿಚಕ್ರ ಆಗಿರ್ಲಿ, 3 ಚಕ್ರ ಆಗಿರ್ಲಿ, 4 ಆಗಿರ್ಲಿ, 6 ಚಕ್ರ ಆಗಿರ್ಲಿ, ಅವಕ್ಕೆಲ್ಲವಕ್ಕೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು.
0: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ,
1: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು. ಏನು ಅಂತ ಅಂದ್ರೆ, ಇಂಥದ್ ತಗತ್ತೀಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ.
0: ಅಂದ್ರೆ ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ?
1: ಸಬ್ಸಿಡಿ ಕೊಡ್ತಾರೆ. ಈಗ 2 ಚಕ್ರದಾದ್ರಿಷ್ಟು, 3 ಚಕ್ರದಾದ್ರಿಷ್ಟು, 4 ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರು. ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ, ಒಂದ್ ಸ್ವಲ್ಪ ಇದ್ರತರವ, ಆ ತರವ ಕೊಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು, ಆಯ್ತಾ? ಆಮೇಲೆ ಈಗ ಚಾರ್ಜರ್ ಇಲ್ಲ, ಚಾರ್ಜರ್ ಇಲ್ಲ ಅಂತ ನೀನ್ ಹೇಳದಲ್ಲ, ಅದ್ ಸತ್ಯ, ಒಪ್ಕೊಳ್ಳನ್ನದ. ಆ ತರದ್ ಇರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ, ಮಧ್ಯ ಅಲ್ಲಿ ಕುಣಗಲ್ತಾವಲೋ, ಇಲ್ಲ ಚನ್ನಪಟ್ಟಣ ಬಿಟ್ಟು ಮುಂದ್ ಹೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಜನೆ ಬಂದೇ ಬರ್ತದೆ. ಇಲ್ಲ ಅಂತ ಅಲ್ಲ, ಆಯ್ತಾ? ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ, ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
0: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕ್ ಈ ಡೀಸೆಲ್ ಎಲ್ಲ
1: ಸಿಗಲಿಲ್ಲವೋ,
0: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದ್ ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
1: ಚಾರ್ಜಿಂಗ್ ಮಿಷಿನ್ ಒಂದ್ ಪಾಯಿಂಟ್ ಇಟ್ಬಿಡೋದಲ್ಲಿ, ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ, ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ, ಅಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಳ್ಳೋದು. ಚಾರ್ಜ್ ಅಂತ ಅಂತಂದ್ರೆ ನೀನ್ ಗಂಟೆ ಕಟ್ಲೆ ದಿವ್ಸ ಕಟ್ಲೆ ಮಾಡ್ಕೊಳ್ಳಂಗಿಲ್ಲ, ಅದು ಬಿರ್ನ ಆಗ್ಬೇಕು. ಬೇಗ ಲೋಕ ತಾಂಡ್ ನಿಲ್ಸಿದ ತಕ್ಷಣ
0: ಚಾರ್ಜ್ ಆಗ್ಬಿಡ್ಬೇಕು.
1: ಒಂದ್ ಕಾಫಿನೋ ಟೀನೋ
0: ಕುಡಿಯೋ ಟೈಮ್
1: ಇಲ್ಲ ಅಂತ ಒಂದ್ ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು, ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ, ನೀನ್ ಸ್ವಂತಕ್ಕೆ ತಗತ್ತೀನಿ ಅಂತ ಅಂದ್ರೂ ಅದಕ್ಕೆ ಸಬ್ಸಿಡಿ, ಆಯ್ತಾ? ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತ್ತೀನಿ ಅಂತ ಅಂದ್ರೆ, ನೀನ್ ಆಗ್ಲೇ ಕೇಳಿದೆ 3 ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ, ಆಯ್ತಾ? ಅದ್ ತಗತ್ತೀನಿ ಅಂತ ಅಂದ್ರು ಸಬ್ಸಿಡಿ ಕೂಡ ಅಂತದ್ದು. ಈಗ 4 ಚಕ್ರದ್ದು, 4 ಚಕ್ರದ್ದು ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ, ಆಯ್ತಾ? ಆಮೇಲಿಂದ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ, ಇಂಥವ್ ತಗತ್ತೀನಿ ಅಂತ ಅಂದ್ರು ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ, ಅದಕ್ಕೆ ತಗತ್ತೀನಿ ಅಂತ ಅಂದ್ರು ಅದಕ್ಕೂ ಕೂಡ ಅಂತದ್ದು
0: ಸಬ್ಸಿಡಿ
1: ಕೂಡ ಅಂತದ್ದು.

0: ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈ ಹೊಸದಾಗಿ ಏನ್ ಬರ್ತದ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
1: ಇರ್ತದೆ,
0: ಏನ್ ಕಮ್ಮಿ ಏನು ಇರಕ್ಕಿಲ್ಲ ಶಂಕರಣ್ಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಬಂಡವಾಳ ಈ ಸಾಲ ಕೊಡ್ಸೋ ಅಂತದ್ದು, ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸೋ ಅಂತದ್ದು, ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ್ಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು, ಈಗ ನಮ್ ಬೆಂಗಳೂರು
1: ನಗರ ಪ್ರದೇಶಗಳು,
0: ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ, ಮುಂಬಯಿ, ಕಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಸೂರತ್ತು, ಬೆಂಗಳೂರು, ಪುಣೆ, ಹೈದರಾಬಾದ್ ಇಂತ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳಿ ಬರ್ತದ ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ, ಅದಕ್ಕೋಸ್ಕರವ 4,390 ತೆಗೆದಿಟ್ಟರು ಅಂತ ನೋಡು.
1: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ,
0: ದೊಡ್ಡ ಬಂಡವಾಳ. ಈ 40 ಲಕ್ಷಕ್ಕಿಂತಲೂ ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಅವನುವೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡ ಅಂತ ಜಾಗದಲ್ಲಿಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತ ನೋಡು. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 ಕೋಟಿ ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ, ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತಾಯ್ತು ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ ಮಾಡ್ತಾರೆ ದಿವಸಗಳಲ್ಲಿ, ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ, ಹೊಗೆನೂ ಬರಕಲ್ಲ, ಎಂತದ್ದು ಬರಕಲ್ಲ,
1: ಪರಿಸರ ಮಾಲಿನ್ಯ,
0: ಪರಿಸರ ಮಾಲಿನ್ಯ ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು. ಇದೊಂದ್ ಭಾರಿ ದೊಡ್ಡ ಯೋಜನೆ ಶಂಕರಣ್ಣ, ಇದು ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
1: ಅಲ್ಲ ನೀನ್ ಹೇಳೋದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ
0: ಹೌದು
1: ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ಡ ಯಾರು ಇರಕಲ್ಲ ನೋಡು.
0: ಯಾರು ಇರಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ, ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ. ಆಯ್ತಾ, ಇನ್ನು 4 ಚಕ್ರದವು ನಾನು ಆಗ್ಲೇ ಹೇಳಿದ್ನಲ್ಲ, ಟ್ರಕ್ ಪಕ್ಕ ಇಂತವೆಲ್ಲವ, ಅವ್ಕೆ ಸುಮಾರು 22,100. ಆಮೇಲೆ ಈ ಬಸ್ಗಳು ನಾನು ಈಗ ಹೇಳಿದ್ನಲ್ಲ, ಬಸ್ ಎಲ್ಲ ಬಂದು ನೋಡಿದಲ್ಲ ನೀನು,
1: ಅದೇ ಕೇಳಿದೀನಿ,
0: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ್ಣ,
1: ಗಮನಿಸಲ್ಲ ಕಂದ್ಬಿಡು.
0: ಅಯ್ಯೋ, ಚಿತ್ರದುರ್ಗ ಕೊಡ್ತವೆ, ಹಾಸನಕ್ಕೂ ಕೊಡ್ತವೆ, ಇನ್ನು ಆ ಕಡೆಕ್ಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲೂ ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ, ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ, ಹಿಂದ್ಗಡೆ ಬಂದ್ರು
1: ಗೊತ್ತಾಗ್ತಿಲ್ಲ,
0: ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ, ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ, ಹೊಗೆನೂ ಇಲ್ಲ, ಎಂತದೂ ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ. ಆಯ್ತಾ, 2024 ಅಕ್ಟೋಬರ್ 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ್ಣ, ನೀನು ಬಳಕೆ ಮಾಡ್ಕೋಬೇಕು, ತಿಳ್ಕೋಬೇಕು
1: ಏನಾಗ್ಬಿಡ್ತದೆ ಅಂತಂದ್ರೆ. ಈ ತರ ಸಮಸ್ಯೆ ಬಂದಾಗ್ಲೇ ಏನಾದ್ರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕಂದೆ ಬತ್ತಿನ ಹೊರತು ಸಮಸ್ಯೆ ಆಗ್ಲಾರ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳೋ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ
0: ಹೇಳ್ಕೊಡು ಹೆಂಗೆ ಅಂತ ಅಂದ್ರೆ, ಸಮಸ್ಯೆ ಬಂದಾಗ ಬತ್ತೀಯ, ಆಯ್ತಾ, ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ, ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
1: ಇಲ್ಲ ಈಗ ಸಿಕ್ಕಿದಿನಲ್ಲ ಬಳಸ್ಕೊಳಕೈತದೆ, ಈಗ ನೋಡು ನಿನ್ನ ಕಾಣಂಗೆಯ ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗಿ ಹಿಡ್ಕೊಬಿಡ್ತು, ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸಲ ಬಿಸ್ಬಿಸಿದೆ ಏನಾರು
0: ಕಾಫಿ?
1: ಸರಿ ಸರಿ ಆಯ್ತು, ನಡಿ ಕುಡಿಯ
0: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ, ಹೋಗನ್ ನಾನು ಬರ್ತೀನಿ ಹೊಲ್ತಕ್ಕೆ.
1: ಸರಿ ಸರಿ ಸರಿ ಸರಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ.

0: ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ ಐವರು ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಅಮೆರಿಕ ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ.

0: ಹೇಳಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ದಿ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯೂರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ದತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಅಮೆರಿಕ ಮೊರಾಕೊ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50ಕ್ಕೆ.

0: ಈ ಸಲದ ಎಸ್ಡಿಎಂ ಡಾಕ್ಟರ್.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಪಾರವ್ವ ಈರಪ್ಪ ಛಬ್ಬಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಪಾರವ್ವ ಈರಪ್ಪ ಚಬ್ಬಿ ಮತ್ತು ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.
1: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
2: 9448112323
1: ಅಥವಾ
2: 7353112323.
1: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
0: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಎನ್ನ ತನುವ ನಿರ್ಮಲ ಮಾಡಿದ ಬಸವಣ್ಣ.
4: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಸಂದೇಶ ಆಧಾರಿತ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಓದೋಣ. ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಮೂಡಲ್ಗಿ ತಾಲೂಕು ನಾಗನೂರಿನ ಸುಮಿತ್ರ, ಯಲ್ಲಪ್ಪ, ಲಕ್ಷ್ಮೀ, ಸಮೃದ್ಧಿ, ಅಪ್ಪು, ಹೇಮಾ, ಸೃಜನ್. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಾಗ ತುಂಬ ಚೆನ್ನಾಗಿದೆ, ಅದಕ್ಕೆ ತುಂಬ ದಿನದಿಂದ ಕೇಳಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ಪ್ರಸಾರ ಮಾಡಿ ಈ ಹಾಡನ್ನು ಅಂತ ಕೇಳಿದ್ದಾರೆ. ಕೇಳೋಣ ಎಲ್ಲರೂ ಈ ಹಾಡನ್ನು ಈಗ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಧಾರವಾಡ ಆಕಾಶವಾಣಿಗೂ ಮೆಚ್ಚಿನ ನಿರೂಪರಿಗೂ ನಮಸ್ಕಾರಗಳು ಹಾಗೂ ಶುಭ ಮಧ್ಯಾಹ್ನ ಅಂತಿದ್ದಾರೆ. ತಮಗೂ ಕೂಡ ಶುಭ ಮಧ್ಯಾಹ್ನ. ನಮಗೂ ಒಂದು ಹಾಡು ಪ್ರಸಾರ ಮಾಡಿ. ಯಾರಿವನು ಚಿತ್ರದಿಂದ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಕೇಳೋಣ ಎಲ್ಲರೂ ಈ ಹಾಡನ್ನು ಈಗ.

0: ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ ಈಗ ಕೆಲವು ಪ್ರಕಟಣೆಗಳನ್ನು. ನಂತರ ಪ್ರಸಾರಿಸೋಣ ಮಹೇಶ್ ಹೊಸೂರ್ ಶಿಕಾರಿಪುರ ಅವರು ಕಳಿಸಿರುವ ಸಂದೇಶ. ಲವ್ ಇನ್ ಮಂಡ್ಯ ಗೀತೆ, ಒಂದು ಅಪರೂಪದ ಗಾನ ಈ ಗೀತೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳೋಣಂತೆ ಪ್ರಕಟಣೆಗಳ ನಂತರ ಈ ಹಾಡನ್ನು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, BCom, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
4: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
5: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
6: ನಾನು ಬರಬೇಕಾ?
5: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು

0: ಆಗಿದೆ.
1: ಓ ಹೌದು ಹೌದು ಹೌದು. ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ, ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
2: ತಪ್ಪದೇ ಆಲಿಸಿ ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

ಈ ಸುಂದರವಾದ ಗೀತೆಯನ್ನು ಕೇಳಿ ಸಂದೇಶ ಕಳಿಸಿದವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ. ನಮಸ್ತೆ ಆಕಾಶವಾಣಿ, ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದಿಂದ ಚೆಲುವೆ ನೀನು ನಕ್ಕರೆ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಧನ್ಯವಾದಗಳು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಕಳಿಸಿದಂಥ ಸಂದೇಶ.

ಸಾಧ್ಯವಾದರೆ ಪ್ರಸಾರ ಮಾಡಿ ಅಂತ ಶರವೇಗದ ಸರದಾರ ಚಿತ್ರದ ಕನ್ನಡ ನಾಡಿನ ಚಿನ್ನದ ರತ್ನ ಗೀತೆ ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದವರು ಗಜಾನನ ಭಟ್ ಜೋಳನಮಕ್ಕಿ ಹೊನ್ನಾವರದಿಂದ.

ಇದುವರೆಗೂ ಸಂದೇಶ ಆಧಾರಿತ ಕನ್ನಡ ಚಲನಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳುಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಕೇಳಿದ ಕೇಳುಗರಿಗೂ ಕೂಡ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:59:27 ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100ರಷ್ಟು ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ.

0: ಹೇಳಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಲ್ಲಿ ಜಯದ ಆಶಾಭಾವನೆಗಿಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಕ್ಷದ ಶಾಸಕರ ದೃಢತೆಯನ್ನು ಪರೀಕ್ಷಿಸಲು ನಾಯಕರಾದ ಬಿವೈ ವಿಜಯೇಂದ್ರ, ಆರ್ ಅಶೋಕ ಹಾಗೂ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರ ಸಹಮತದೊಂದಿಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಜೆಡಿಎಸ್ನಿಂದ 7 ಹಾಗೂ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ದ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು, ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ದ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ದವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು, ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು.

0: ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮಾಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100%ರಷ್ಟು ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳಿ ಕಾರ್ಯಕ್ರಮ ಎಳೆಯರ ಬಳಗ, ಮುದ್ದು ಮಕ್ಕಳ ಮೆಚ್ಚಿನ ಕಾರ್ಯಕ್ರಮ. ಮಕ್ಕಳಿಗಾಗಿ ಯೋಗ, ಈ ಕುರಿತು ಯೋಗ ತಜ್ಞರು ಮತ್ತು ಚಿಕಿತ್ಸಕರಾದ ಕಾರ್ತಿಕ್ ಹೊಂಗಲ ಅವರೊಂದಿಗೆ ಸಂವಾದ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.

ಮುದ್ದು ಮಕ್ಕಳೇ, 2014 ಪ್ರತಿ ವರ್ಷ ಅಂತಾರಾಷ್ಟೀಯ ಯೋಗ ದಿನವನ್ನ ಆಚರಣೆ ಮಾಡಲಾಗ್ತದೆ. ಯೋಗ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನ ಸುಸ್ಥಿರವಾಗಿ ಇಡ್ತದೆ. ಈ ಬಾರಿಯ ಘೋಷವಾಕ್ಯ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅನ್ನೋದು, ಅಂದ್ರೆ ಆರೋಗ್ಯಕರ ವಯಸ್ಸಾಗುವಿಕೆಗೆ ಯೋಗ. ಯೋಗವನ್ನ ಮಾಡುವುದರಿಂದ ವಯಸ್ಸಾದಂತೆ ಜನರಿಗೆ ಏನು ಕಾಯಿಲೆಗಳು ಬರ್ತಾ ಇರ್ತಾವ ಅವುಗಳನ್ನ ದೂರವಿಟ್ಟು ಆರೋಗ್ಯದಿಂದ ಬದುಕುವುದಕ್ಕೆ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು

ಈ ಬಾರಿಯ ಘೋಷವಾಕ್ಯ. ಮಕ್ಕಳೇ, ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರ ನೀವು ಈಗ ಸಣ್ಣ ವಯಸ್ಸಿನಿಂದಲೇ ಕಾಳಜಿ ಮಾಡಬೇಕು. ಧ್ಯಾನ ಯೋಗವನ್ನ ಮಕ್ಕಳು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಮಾಡೋದಕ್ಕ ನಮ್ ಜೊತೆ ಇದ್ದಾರೆ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಕಾರ್ತಿಕ್ ಹೊಂಗಲ್ ಅವರು. ಬರಿ ಅವ್ರ ಜೊತೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡು ಯೋಗವನ್ನ ನಾವು ಕೂಡ ನಮ್ಮ ಜೀವನದೊಳಗ ಅಳವಡಿಸಿಕೊಳ್ಳಕ ಪ್ರಯತ್ನ ಮಾಡೋಣಂತ. ಮುದ್ದು ಮಕ್ಕಳೇ, ಇವತ್ತ ನಮ್ ಜೊತೆ ಡಾಕ್ಟರ್ ಕಾರ್ತಿಕ್ ಹೊಂಗಲ್ ಅವರು ಇದ್ದಾರೆ. ಇವರು BNYS ಅಂದ್ರೆ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಓದಿ ಆ ನಂತರ MD ಕ್ಲಿನಿಕಲ್ ಯೋಗ ಮಾಡಿದ್ದಾರೆ. ಹೀಗಾಗಿ ಇವರು ಬಹಳಷ್ಟು ಜನರಿಗೆ, ಮಕ್ಕಳಿಗೆ, ವಯಸ್ಕರಿಗೆ ಯಾವ ರೀತಿ ಸ್ವಾಭಾವಿಕವಾಗಿ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ಶೈಲಿಯಿಂದ ಬಹಳಷ್ಟು ಕಾಯಿಲೆಗಳಿಂದ ದೂರ ಇರಬಹುದು, ಇದ್ದಂತಹ ಕಾಯಿಲೆ

0: ಅಂಡ್ ಯೋಗಿಕ್ ಸೈನ್ಸಸ್ ಓದಿ ಆ ನಂತರ ಎಂಡಿ ಕ್ಲಿನಿಕಲ್ ಯೋಗ ಮಾಡಿದ್ದಾರೆ. ಹೀಗಾಗಿ ಇವರು ಬಹಳಷ್ಟು ಜನರಿಗೆ, ಮಕ್ಕಳಿಗೆ, ವಯಸ್ಕರಿಗೆ ಯಾವ ರೀತಿ ಸ್ವಾಭಾವಿಕವಾಗಿ ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ಶೈಲಿಯಿಂದ ಬಹಳಷ್ಟು ಕಾಯಿಲೆಗಳಿಂದ ದೂರ ಇರಬಹುದು, ಇದ್ದಂತಹ ಕಾಯಿಲೆಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾರ್ಗದರ್ಶನ, ಚಿಕಿತ್ಸೆ ಕೊಡ್ತಾರೆ. ಡಾಕ್ಟರ್ ಕಾರ್ತಿಕ್ ಹೊಂಗಲ್ ಅವರಿಗೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಸಮಾಜದಲ್ಲಿ ಹೇಗೆ ಸಣ್ಣ ಮಕ್ಕಳು ಪ್ರೆಷರಿಗೆ ಒಳಗಾಗ್ತಿದ್ದಾರೆ, ಮತ್ತೆ ಪೇರೆಂಟ್ಸ್ ಅವರಿಂದ ಹೇಗೆ ಪ್ರೆಷರ್ ಪಡಿತಿದ್ದಾರೆ ಮಕ್ಕಳಿಂದ, ಅದನ್ನೆಲ್ಲ ಹೇಗೆ ತಡೆಗಟ್ಟಬಹುದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ.
0: ಡಾಕ್ಟರ್ ಕಾರ್ತಿಕ್, ಈಗ ಮಕ್ಕಳು ಹಿಂದಿನ ಕಾಲದಕ್ಕಿಂತ ಈಗಿನ ಕಾಲದ ಮಕ್ಕಳು ಬಹಳಷ್ಟು ಒತ್ತಡದೊಳಗೆ ಇರ್ತಾರೆ. ಅವರಿಗೆ ಬಹಳಷ್ಟು ಒಳ್ಳೆ ಅಂಕಗಳನ್ನ ತೆಗಿಬೇಕು ಮತ್ತು ಎಲ್ಲದರೊಳಗೂ ನೀನು ಮೊದಲಿರಬೇಕು ಅಂತ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಹಿಂಗಾಗಿ ಮಕ್ಕಳು ಒಂದು ತರ ಸದಾ ಒತ್ತಡದೊಳಗೆ ಇರ್ತಾರೆ. ಆಮೇಲೆ ಶಾಲೆಗಳು ಬಹಳಷ್ಟು ಅಪೇಕ್ಷೆ ಶಾಲೆನೂ ಮಕ್ಕಳಿಂದ ಇಟ್ಕೊಂಡಿರ್ತಾವೆ. ಇಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ಒಂದು ಸವಾಲಿನ ಕೆಲಸ. ಇನ್ನು ಮಕ್ಕಳಿಗೆ ಯೋಗ ಯಾವ ರೀತಿ ಮಾಡಿಸಬೇಕು, ಈ ಸಣ್ಣ ವಯಸ್ಸಿನಲ್ಲೇ ಅವರಿಗೆ ಒತ್ತಡಗಳನ್ನ ನಿರ್ವಹಣೆ ಮಾಡೋದನ್ನ ಹೇಳಿಕೊಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಮಕ್ಕಳಿಗೆ ಹೆಚ್ಚಿನ ದೈಹಿಕ ಶ್ರಮ ಇಲ್ಲ. ಈಗ ಯಾವ ರೀತಿ ಅವರಿಗೆ ಆಕ್ಟಿವಿಟೀಸ್ ಅನ್ನ ಪಾಲಕರು ಕೊಡಬೇಕು ಅನ್ನೋದನ್ನ ಹೇಳ್ತೀರಿ?
1: ಇಂದಿನ ಸಮಾಜದಲ್ಲಿ ಸ್ಕೂಲ್ ರಿಲೇಟೆಡ್ ವರ್ಕ್ ಪ್ರೆಷರ್ ಆಗಿರಬಹುದು, ಅಲ್ಲಿ ಬರುವಂತದ್ದು ಸ್ಟ್ರೆಸ್ ಫ್ರೀ ಹೋಮ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಅಂತಂದ್ರೆ, ಹೇಗೆ ಈಗ ಒಂದ್ ಹುಡುಗ ಸ್ಕೂಲ್ ಅಲ್ಲಿ ಚಲೋ ಮಾರ್ಕ್ಸ್ ತೆಗಿತಿರ್ತಾನೆ, ಸೊ ಇನ್ನೊಂದು ಹುಡುಗ ಕಂಪೇರ್ ಮಾಡಿದಾಗ ಅವನು ಕಡಿಮೆ ಮಾರ್ಕ್ಸ್ ತೆಗಿತಿರ್ತಾನೆ, ಸೊ ಅವರಿಬ್ಬರಿಗೂ ನಾವು ಕಂಪೇರ್ ಮಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಸ್ಟ್ರೆಸ್ ಫ್ರೀ ಹೋಮ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಆಮೇಲೆ ಡೈಲಿ ಟೈಮ್ ಟೇಬಲ್ ಅನ್ನ ಅಳವಡಿಸಿಕೊಡ್ಬೇಕು ಅವ್ರಿಗೆ. ಆಮೇಲೆ ಬ್ಯಾಲೆನ್ಸ್ಡ್ ಸ್ಟಡಿ, ಆಮೇಲೆ ಪ್ಲೇ, ಆಮೇಲೆ ರೆಸ್ಟ್ ಟೈಮ್ ಅಂತ ಹಾಕಿ ಅವ್ರಿಗೆ ನಾವು ಎನ್ಕರೇಜ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ 1 to 2 hours ಔಟ್ಡೋರ್ ಫಿಸಿಕಲ್ ಆಕ್ಟಿವಿಟಿ ಅವ್ರಿಗೆ ಮಾಡಿಸಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ ಪ್ಲೇಸ್ ಅ ಮೇನ್ ರೋಲ್ ಇನ್ ದಿಸ್. ಅಂಡ್ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿ ಕಳಿಸಬೇಕು. ಈಗ ಒಂದ್ ಯಾವ್ದೋ ಪಾಠ ಆಗಿರ್ಬೋದು ಸ್ಕೂಲ್ ಅಲ್ಲಿ, ಅಥವಾ ಒಂದೇನೋ ಸಂಗೀತ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಒಂದೇನೋ ಊಟದ ತಯಾರ್ ಮಾಡುವಂತ ಏನೋ ಒಂದು ಟ್ರಿಕ್ಸ್ ಆಗಿರ್ಬೋದು ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಇರ್ತದೆ. ಅದೆಲ್ಲ ಕಲಿಸಬೇಕಾದ್ರೆ ಅವ್ರಿಗೆ ಮೆಮರೈಸೇಷನ್ ಮಾಡಿಸ್ಬಾರ್ದು, ಅದನ್ನ ತಿಳಿಸಿ ಹೇಳಿಕೊಡಬೇಕು.
0: ಅಂದ್ರೆ ನೀವೇನ್ ಹೇಳ್ತೀರಿ, ಬಹಳಷ್ಟು ಸರಿ ಮಕ್ಕಳು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಾರ್ದ ಬಾಯಿ ಪಾಠ ಮಾಡ್ತಿರ್ತಾರೆ. ಆಮೇಲೆ ನಾವು ಯಾಕೆ ಓದುತ್ತೀವಿ, ಯಾಕೆ ಓದಬೇಕು ಅನ್ನೋದರ ಕಲ್ಪನೆ ಅವರಿಗಿರುವುದಿಲ್ಲ. ಮಾರ್ಕ್ಸ್ ತೆಗಿಬೇಕು ಅನ್ನೋದಷ್ಟೇ ಅವರ ಗುರಿ ಆಗಿರ್ತದೆ. ವಿಷಯಗಳನ್ನ ಆಸಕ್ತಿಯಿಂದ ಕಲಿಬೇಕು, ಸರಿಯಾಗಿ ಮನನ ಮಾಡಿಕೊಳ್ಬೇಕು ಅಂತ ನೀವು ಹೇಳ್ತೀರಿ. ಇದು ವಿದ್ಯಾಭ್ಯಾಸದ ವಿಷಯ ಆಯಿತು. ಇನ್ನ ಈಗ ನೀವು ಹೇಳಿದ್ರಿ ಮಕ್ಕಳಿಗೆ 1-2 hours ಹೊರಗೆ ಮೈದಾನದಲ್ಲಿ ಅವರಿಗೆ ಫ್ರೀ ಆಗಿಬಿಟ್ಟು ಏನ್ ಇಷ್ಟನೋ ಆ ಆಟಗಳನ್ನ ಆಡ್ಲಿಕ್ಕೆ ಅವರಿಗೆ ಬಿಡಬೇಕು. ಇನ್ನು ನೀವು ಯೋಗ ತಜ್ಞರಾಗಿರೋದ್ರಿಂದ ಯಾವ ರೀತಿಯ ಯೋಗವನ್ನ ಯಾವ ವಯಸ್ಸಿನಿಂದ ಮಕ್ಕಳಿಗೆ ಆರಂಭ ಮಾಡಿಸಬೇಕು ಅಂತೀರಿ ನೀವು?
1: ಯೋಗ ಅಂತ ಬಂದ್ರೆ ಯೋಗನ 5 years ನಾವು ಯೋಗವನ್ನ ಸ್ಟಾರ್ಟ್ ಮಾಡಬಹುದು. 1 year to 5 years ತನ ಜಸ್ಟ್ ಮೂವ್ಮೆಂಟ್ಸ್, ಎಲ್ಲ ಆಕ್ಟಿವಿಟೀಸ್ ಅನ್ನ ತಲೆಯಿಂದ ಕಾಲಿನ ಬೆರಳಿಂದನ ಯಾವ್ಯಾವೆಲ್ಲ ಎಕ್ಸಸೈಸ್ ಬರ್ತಾವಲ್ಲ ಫ್ರೀ ಮೂವ್ಮೆಂಟ್ಸ್ ಅಂತ, ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೇವೆ, ಅವನ್ನೆಲ್ಲ ಮಾಡಿಸಬಹುದು. ಮತ್ತೆ 5 to 18 years ತನ ಫಸ್ಟ್ ಆಫ್ ಆಲ್ ಬರೋದು ಫ್ಲೆಕ್ಸಿಬಿಲಿಟಿ ಅಂಡ್ ಪೋಶ್ಚರ್ ಅಂತ, ಅದರಲ್ಲಿ ತಾಡಾಸನ ಆಗಿರ್ಬೋದು, ತ್ರಿಕೋನಾಸನ ಆಗಿರ್ಬೋದು, ಭುಜಂಗಾಸನ ಆಗಿರ್ಬೋದು, ಸೇತುಬಂಧಾಸನ, ಧನುರಾಸನ, ಪವನ ಮುಕ್ತಾಸನ, ಈ ತರ ಎಲ್ಲ ಆಸನಾಸನ ಮಾಡಿಸಬಹುದು. ಮತ್ತೆ ಸ್ಟ್ರೆಂತ್ ಅಂಡ್ ಗ್ರೋತ್ ಅನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸೂರ್ಯ ನಮಸ್ಕಾರವನ್ನ ಮಾಡಿಸಬಹುದು, ವೃಕ್ಷಾಸನವನ್ನ ಮಾಡಿಸಬಹುದು, ಧನುರಾಸನವನ್ನ ಮಾಡಿಸಬಹುದು. ಕಮಿಂಗ್ ಟು ದ ಕಾನ್ಸಂಟ್ರೇಷನ್ ಅಂಡ್ ಎಮೋಷನಲ್ ಬ್ಯಾಲೆನ್ಸ್ ಅಂತ ಬರ್ತದೆ. ಈ ತರ ಬಂದಾಗ ಅಲ್ಲಿ ವಜ್ರಾಸನ, ನಾಡಿ ಶೋಧನ ಪ್ರಾಣಾಯಾಮ, ಬ್ರಾಹ್ಮರಿ ಮೆಡಿಟೇಷನ್, ಆಮೇಲೆ ಡೀಪ್ ಬ್ರೀದಿಂಗ್ ಅಂತ ಬರ್ತದೆ, ಕಪಾಲ್ಭಾತಿ, ಭಸ್ತ್ರಿಕಾ, ಈ ತರದ ಅಭ್ಯಾಸವನ್ನ ನಾವು ಮಾಡಿಸಬಹುದು. ಆಮೇಲೆ ಆಂಗ್ಸೈಟಿ ಮತ್ತು ಹೈಪರ್ ಆಕ್ಟಿವಿಟಿ, ಈಗಿನ ಮಕ್ಕಳಲ್ಲಿ ಸ್ವಲ್ಪ ಆಂಗ್ಸೈಟಿ, ಡಿಪ್ರೆಷನ್, ಆಂಗರ್ ಇಶ್ಯೂಸ್ ಈ ತರ ಇರ್ತದೆ, ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಬಾಲಾಸನ ಆಗಿರ್ಬೋದು, ಶಶಂಕಾಸನ ಆಗಿರ್ಬೋದು, ಮತ್ತೆ ಶವಾಸನ, ಡೀಪ್ ರಿಲ್ಯಾಕ್ಸೇಷನ್ ಅನ್ನ, ಈ ತರದ ಆಸನ ನಾವು ಪ್ರಾಕ್ಟೀಸ್ ಅನ್ನ ಮಾಡಿಸಬಹುದು ಅವ್ರಿಗೆ.
0: ನೀವು ಹೇಳುವ ಪ್ರಕಾರ ಯೋಗವನ್ನ ಬಹಳ ಚಿಕ್ಕ ವಯಸ್ಸು 5 years ನಾವು ಕಲಿಸಿ ಕೊಡಬಹುದು. ಡಾಕ್ಟರ್ ಕಾರ್ತಿಕ್ ಅವರ ಇನ್ನೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಈಗ ಬಹಳಷ್ಟು

0: ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಈ ಮೊಬೈಲ್ ಮೂಲಕ ವಿಡಿಯೋಗಳಲ್ಲಿ ಬರುವಂತಹ ಯೋಗದ ವಿಡಿಯೋಗಳು ಇರ್ತಾವ, ಅವುಗಳನ್ನ ನೋಡಿಕೊಂಡು ಕೆಲವರು ಯೋಗ ಮಾಡ್ತಾರೆ. ಅದೇ ರೀತಿ ಮಕ್ಕಳಿಗೂ ವಿಡಿಯೋ ನೋಡಿ ಯೋಗ ಕಲಿಸಬೇಕು, ಏನು ತಜ್ಞರ ಹತ್ರನ ಕಲಿಬೇಕು ಅನ್ನೋದು ಏನ್ ನಿಮ್ಮ ಸಲಹೆ?
1: ನೋಡಿ ಮೇಡಮ್, ಈ ವಿಷಯದಲ್ಲಿ ಬಂದಾಗ ಹೇಗಾಗ್ತದೆ ಅಂತಂದ್ರೆ, ಮೊಬೈಲ್ ಅನ್ನೋದು ಒಂದು ಅಡಿಕ್ಷನ್ ಆಗ್ಬಿಡ್ತದೆ. ಸೊ ಜಸ್ಟ್ ಫಾರ್ ಸಿಂಪಲ್ ರೀಸನ್ ಆಲ್ಸೋ ದೇ ವಿಲ್ ಆಸ್ಕ್ ಫಾರ್ ಮೊಬೈಲ್. ಗುರುಗಳಿಂದ ಕಲಿಯೋದು ಒಳ್ಳೇದಂತ ಹೇಳಿ
0: ಆರಂಭಿಕ ಹಂತದಿಂದ ನೀವು ವಿಡಿಯೋ ನೋಡದೆ ಒಬ್ಬ ಯೋಗ ತಜ್ಞರ ಹತ್ತಿರ ಹೋಗಿ ನೀವು ಯೋಗ ಕಲಿಬೇಕು ಅನ್ನುವ ಸಲಹೆಗಳನ್ನ ನೀವು ಕೊಡ್ತಾ ಇದ್ದೀರಿ.
1: ಹೌದು.
0: ಇತ್ತೀಚೆಗೆ ನಿಮ್ಮ ಹತ್ರ ಬರುವ ಮಕ್ಕಳಲ್ಲಿ ನೀವು ಯಾವೆಲ್ಲ ಸಮಸ್ಯೆಗಳನ್ನ ಕಾಣ್ತೀರಿ ಮತ್ತು ಅವುಗಳಿಗೆ ಯಾವ ರೀತಿಯ ಪರಿಹಾರಗಳನ್ನ ಅವರಿಗೆ ನೀವು ಸೂಚಿಸ್ತೀರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ?
1: ಈಗ ಡೇ ಟು ಡೇ ಮಕ್ಕಳಲ್ಲಿ ಕಾಣಬರುವ ಸಮಸ್ಯೆಗಳಂತಂದ್ರೆ, ಮಕ್ಕಳಲ್ಲಿ ಬೊಜ್ಜು, ರಕ್ತದ ಒತ್ತಡ, ಅಸ್ತಮಾ, ಥೈರಾಯ್ಡ್ ಡಿಸಾರ್ಡರ್, ಹೈಪರ್ ಟೆನ್ಷನ್, ಅಲರ್ಜೀಸ್, ಸಣ್ಣ ಮಕ್ಕಳಲ್ಲಿ ಪಿಸಿಒಡಿ ಅನ್ನ ಕಾಣಬಹುದು, ಮತ್ತೆ ಆಂಗ್ಸೈಟಿ, ಡಿಪ್ರೆಷನ್, ಬೆನ್ನು ಹುರಿ ಸಮಸ್ಯೆಗಳು, ಈ ತರ ಕಾಯಿಲೆಗಳನ್ನ ನಾವು ಕಾಣಬಹುದು.
0: ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಆರಂಭ ಆಗ್ತಾವ ಅಂತ ಹೇಳಿದ್ರೆ ಅದು ಬಹಳಷ್ಟು ವಿಚಾರ ಮಾಡಬೇಕಾದಂತಹ ವಿಷಯ. ಇದಕ್ಕೆ ನೀವೇನು ಪರಿಹಾರ ಸೂಚಿಸ್ತೀರಿ ಡಾಕ್ಟರ್ ಕಾರ್ತಿಕ್?
1: ಪರಿಹಾರ ಅಂತಂದ್ರೆ ಒಂದು ರೂಟೀನ್ ಶೆಡ್ಯೂಲ್ ಅನ್ನ ಮಾಡಿಕೊಂಡು ಅದರ ಡೈಲಿ ಹ್ಯಾಬಿಟ್ಸ್ ಅಂತ ಕರಿತೇವೆ ನಾವು, ಅದನ್ನ ರೂಟೀನ್ ಆಗಿ ಅವರು ಅಳವಡಿಸಿಕೊಳ್ಬೇಕು. ಏನ್ ಮಾಡ್ಬೇಕಂದ್ರೆ ಮಾರ್ನಿಂಗ್ ಸೂರ್ಯನ್ ಕಿರಣಗಳಿಗೆ ಎಕ್ಸ್ಪೋಸರ್ ಆಗಬೇಕು, ಇದರಿಂದ ಸೆರಟೋನಿನ್ ಅನ್ನುವಂತ ಹಾರ್ಮೋನ್ ಬಾಡಿಯಲ್ಲಿ ಉತ್ಪಾದನೆ ಆಗಿ ಈ ತರ ಬರುವಂತ ಕಾಯಿಲೆಗಳನ್ನೆಲ್ಲ ಕಡಿಮೆ ಮಾಡುತ್ತದೆ. ಆಮೇಲೆ ಮೊಬೈಲ್ ಯೂಸೇಜ್ ಇಂದನೂ ಬರುವಂತ ಸಮಸ್ಯೆಗಳಿರ್ತದೆ. ಈಗ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಇದೆಲ್ಲ ಮೊಬೈಲ್ ಇಂದ ಬರುವಂತ ಕಾಯಿಲೆಗಳು, ಅದನ್ನ 1 ಅವರ್ ಕಿಂತ ಕಡಿಮೆ ನಾವು ಬಳಸಬೇಕು. ಆಮೇಲೆ ಪ್ರೋಟೀನ್ ರಿಚ್ ಡೈಟ್ ಅನ್ನ ನಾವು ಬ್ರೇಕ್ಫಾಸ್ಟ್ ಅಲ್ಲಿ ಬಳಸಬೇಕು.
0: ಯಾವ ರೀತಿ ಪ್ರೋಟೀನ್ ಭರಿತ ಆಹಾರವನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಹೇಳ್ತೀರಿ ಡಾಕ್ಟರ್ ಕಾರ್ತಿಕ್?
1: ಎಸ್ ಮೇಡಮ್, ಪ್ರೋಟೀನ್ ಭರಿತ ಆಹಾರ ಅಂತಂದ್ರೆ ಇದರಲ್ಲಿ ಸಮ ಪ್ರಮಾಣವಾಗಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಅಂತ ಬರ್ತದೆ. ಸೊ ಇದೇ ರೀತಿ ಈಗ ಜಸ್ಟ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ, ದೊಡ್ಡವರಿಗೆ ಕಂಪೇರ್ ಮಾಡಿದಾಗ ಸಣ್ಣ ಮಕ್ಕಳಿಗೆ ಅದೇ ರೀತಿ ದೊಡ್ಡವರು ಹೇಗೆ ತಿಂತಾರೆ ಸಣ್ಣ ಮಕ್ಕಳಿಗೆ ಅದೇ ರೀತಿ ಕೊಡ್ಲಿಕ್ಕೆ ಬರುದಿಲ್ಲ. ಇದರಲ್ಲಿ ಮಕ್ಕಳಿಗೆ ಕೊಡುವಾಗ ಒಂದ್ ಎಗ್ ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಇದ ಸಮ ಪ್ರಮಾಣದಲ್ಲಿ ಕೊಡಬಹುದು ನಾವು.
0: ಅಂದ್ರೆ ನೀವು ಈ ಒಣ ಹಣ್ಣು, ಹಾಲು ಇವನ್ನೆಲ್ಲ ಕೊಡಬೇಕು ಅಂತ ಹೇಳ್ತೀರಿ. ಡಾಕ್ಟರ್ ಕಾರ್ತಿಕ್, ಮಕ್ಕಳಿಗೆ ಯಾವ ರೀತಿಯ ಆಹಾರಗಳನ್ನ ಕೊಡಬಾರದು ಅನ್ನೋದನ್ನ ಹೇಳ್ತೀರಿ?
1: ಮೇನ್ಲಿ ಬಂದ್ಬಿಟ್ಟು ಪ್ಯಾಕ್ಡ್ ಫುಡ್ಸ್ ಅಂತ ಏನ್ ಬರ್ತದೆ, ಲೈಕ್ ಚಿಪ್ಸ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಆಮೇಲೆ ಶುಗರಿ ಡ್ರಿಂಕ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಆಗಿರ್ಬೋದು. ಸೊ ಈ ತರದ್ದೆಲ್ಲ ಆಯಿಲಿ ಫುಡ್ಸ್, ಫಾಸ್ಟ್ ಫುಡ್ಸ್ ಈಗ ಹೊರಗಡೆ ಎಲ್ಲ ಮಾರ್ತಾರಲ್ಲ, ಈ ತರದೆಲ್ಲ ನಾವು ಫುಡ್ಸ್ ಅನ್ನ ಕೊಡೋದನ್ನ ಅವಾಯ್ಡ್ ಮಾಡಬೇಕು.
0: ನಾವು ಮನೆಯಲ್ಲೇ ಆರೋಗ್ಯಕರ ಆಹಾರವನ್ನ ತಯಾರಿಸಿ ಮಕ್ಕಳಿಗೆ ಕೊಡಬೇಕು ಮತ್ತು ಯಾವುದೇ ರೀತಿಯ ಪ್ಯಾಕೇಜ್ಡ್ ಆಹಾರಗಳನ್ನ ಕೊಡಬಾರದು ಅಂತ ನೀವು ಸಲಹೆ ಕೊಡ್ತೀರಿ?
1: ಹೌದು ಮೇಡಮ್.
0: ನೀವು ಮಕ್ಕಳಿಗೆ ಯಾವ ರೀತಿಯ ದಿನಚರಿ ಇರಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ತೀರಿ?
1: ದಿನಚರಿಯಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ, ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು, ಮಕ್ಕಳಿಗೆ ಎಬ್ಬಿಸಬೇಕು. ಸೊ ಅವಾಗ ಸನ್ಲೈಟ್ಗೆ ಎಕ್ಸ್ಪೋಜರ್ ಆದಾಗ ಸೆರಟೋನಿನ್ ಅನ್ನುವಂತ ಹಾರ್ಮೋನ್ ಬಾಡಿಯಲ್ಲಿ ಉತ್ಪಾದನೆ ಆಗಿ ಅವರು ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡುತ್ತದೆ. ಆಮೇಲೆ ಮೇನ್ಲಿ ಬರೋದಂದ್ರೆ ಮೊಬೈಲ್ ಯೂಸೇಜ್, ಅವ್ರದ್ದು ಏನ್ ಡೇ ಟು ಡೇ ರುಟೀನ್ ಸಂಬಂಧಪಟ್ಟಿರ್ತದಲ್ಲ ಅದು 1 ಅವರ್ ಅಲ್ಲಿ ಅವರು ನೋಡಬಹುದು, ಅದಕ್ಕಿಂತ ಜಾಸ್ತಿ ಅದನ್ನ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ನೆಕ್ಸ್ಟ್ ಆಹಾರದ ವಿಷಯದಲ್ಲಿ ಬಂದಾಗ ಪ್ರೋಟೀನ್ ರಿಚ್ ಡೈಟ್ ಅನ್ನ ಅವರು ಫಾಲೋ ಮಾಡಬೇಕು, ಲೈಕ್ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಆಮೇಲೆ ಸ್ಪ್ರೌಟ್ಸ್ ಆಗಿರ್ಬೋದು, ಎಲ್ಲಾ ತರದಂತ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಅವರು ತಿನ್ಬಹುದು. ಆಮೇಲೆ ರೀಡಿಂಗ್ ಹ್ಯಾಬಿಟ್ ಅನ್ನ ಅಳವಡಿಸ್ಕೋಬೇಕು, 10 ನಿಮಿಷ ಏನೋ ಒಂದು ಸ್ಟೋರಿ ಬುಕ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಅವರು ಏನಿರ್ತದಲ್ಲ ರುಟೀನ್ ಅಲ್ಲಿ ಸಬ್ಜೆಕ್ಟ್ಸ್ ಇರ್ತದಲ್ಲ ಆ ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕನ್ನಡ, ಇಂಗ್ಲಿಷ್, ಅದನ್ನ ಒಂದು 20 ಮಿನಿಟ್ಸ್ ಓದಿ ಅದನ್ನ ತಿಳ್ಕೊಳ್ಳಿಕ್ಕೆ ಅವರಿಗೂ ಪ್ರಯತ್ನ ಮಾಡಬೇಕು. ಆಮೇಲೆ ರಾತ್ರಿ ಮಲಗುವಾಗ 1 to 2 ಅವರ್ಸ್, 1 to 2 ಅವರ್ಸ್ ಮೊದಲೇನೆ ಮೊಬೈಲ್ ಅನ್ನ ಬಂದ್ ಮಾಡಿ ಅಥವಾ ಟೆಲಿವಿಷನ್ ಅನ್ನ ಬಂದ್ ಮಾಡಿ ರುಟೀನ್ ಅನ್ನ ಫಾಲೋ ಮಾಡಬೇಕು. ಬೇಗನೆ 10 ಗಂಟೆ ಒಳಗಡೆನೆ ಮಲಗಲಿಕ್ಕೆ ಪ್ರಯತ್ನ ಮಾಡಬೇಕು.
0: ಬೇಗ ಎದ್ದು ಬೇಗ ಮಲಗಬೇಕು ಅನ್ನೋದನ್ನ ನೀವು ಸಲಹೆ ಕೊಡ್ತೀರಿ. ಅದೇ ರೀತಿ ಸೂರ್ಯನ ಬೆಳಕಿನಲ್ಲಿ ಹೋಗಬೇಕು, ಆಟಗಳನ್ನ ಆಡಬೇಕು ಅಂತ ಹೇಳ್ತೀರಿ. ಬಹಳಷ್ಟು ಮಕ್ಕಳಿಗೆ ನೆನಪಿನ ಶಕ್ತಿದೊಂದು ತೊಂದರೆ ಇತ್ತೀಚೆಗೆ ಆಗ್ತಾ ಇದೆ. ಮಕ್ಕಳು ಕಲಿತದ್ದನ್ನ ನೆನಪು ಇಟ್ಟುಕೊಂಡು

0: ಪರೀಕ್ಷೆಗಳಲ್ಲಿ ಬರೆದು ಒಳ್ಳೆ ಅಂಕ ತಗೊಳ್ಬೇಕು ಅನ್ನೋದು ಪಾಲಕರ ಮತ್ತು ಶಿಕ್ಷಕರ ನಿರೀಕ್ಷೆ ಆಗಿರ್ತದೆ. ಈ ನೆನಪಿನ ಶಕ್ತಿ ವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಏನೆಲ್ಲ ಪಾಲಕರು ಮಾಡಬೇಕು, ಮಕ್ಕಳಿಂದ ಏನು ಪ್ರಯತ್ನ ಆಗಬೇಕು ಆ ನಿಟ್ಟಿನೊಳಗೆ?
1: ನೆನಪಿನ ಶಕ್ತಿಗೆ ಬಂದಾಗ ಮೆದುಳಲ್ಲಿ ಎಡ ಮೆದಳು ಮತ್ತೆ ಬಲ ಮೆದಳು ಅಂತ ಬರ್ತದೆ. ಈಗ ಎಡ ಮೆದಳನ್ನ ಆಕ್ಟಿವೇಷನ್ ಮಾಡಲಿಕ್ಕೆ ಎಡ ಮೆದಳನ್ನ ನಾವು ಲಾಜಿಕಲ್ ಅಂಡ್ ಅನಾಲಿಟಿಕಲ್ ಬ್ರೈನ್ ಅಂತ ಕರಿತೇವೆ. ಅದರ ಫಂಕ್ಷನ್ಸ್ ಏನಪ್ಪಾ ಅಂತಂದ್ರೆ ಲಾಜಿಕಲ್ ಥಿಂಕಿಂಗ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಅನ್ನ ಸಾಲ್ವ್ ಮಾಡೋದಾಗಿರ್ಬೋದು, ಭಾಷೆ ವ್ಯಾಕರಣ ಅನ್ನ ಓದೋದು, ಆಮೇಲೆ ಪ್ಲಾನಿಂಗ್ ಅಂಡ್ ಆರ್ಗನೈಸೇಷನ್ ಅನ್ನ ಮಾಡೋದು,
0: ಯೋಜನೆಗಳನ್ನ ಹಾಕೊಂಡು ಆ ಯೋಜನೆಗಳನ್ನ ಜಾರಿ ತರೋದಕ್ಕೆ
1: ಕೆಲಸ ಮಾಡೋದು, ಇದೆಲ್ಲ ಎಡ ಬ್ರೈನಿನ ಸಹಾಯದಿಂದ ಮಾಡಬಹುದು. ಬಲ ಬ್ರೈನ್ ಬಂದಾಗ ಕ್ರಿಯೇಟಿವ್ ಅಂಡ್ ಎಮೋಷನಲ್ ಬ್ರೈನ್ ಅಂತ ಕರಿತೇವೆ ನಾವು. ಬಲ ಮೆದುಳಿನಲ್ಲಿ ಏನಾಗ್ತದಂದ್ರೆ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ವಿಜುವಲ್ ಲರ್ನಿಂಗ್, ಆರ್ಟ್, ಮ್ಯೂಸಿಕ್, ಡ್ರಾಯಿಂಗ್, ಡ್ಯಾನ್ಸ್, ಎಮೋಷನಲ್ ಎಕ್ಸ್ಪ್ರೆಷನ್ಸ್, ಆಮೇಲೆ ಬಿಗ್ ಪಿಕ್ಚರ್ ಅಂಡರ್ಸ್ಟ್ಯಾಂಡಿಂಗ್, ಈ ತರದೆಲ್ಲ ಬಲ ಮೆದುಳಿನಲ್ಲಿ ಬರ್ತದೆ.
0: ಅಂದ್ರೆ ಮಕ್ಕಳಿನಲ್ಲಿ ಕಲ್ಪನಾ ಶಕ್ತಿ ಇರಬಹುದು, ಅವರ ಮಾನಸಿಕವಾಗಿ ಭಾವನಾತ್ಮಕ ವಾದಂತಹ ಒಂದು ಕ್ರಿಯಾಶೀಲತೆ ಇರಬಹುದು, ಇವೆಲ್ಲಕ್ಕೂ ಕಾರಣ ಬಲ ಮೆದುಳು ಅಂತೀರಿ ನೀವು?
1: ಹೌದು ಮೇಡಮ್, ಇವು ಎರಡೂ ಸಮತೋಲನವಾಗಿರಬೇಕು. ಸೊ ಇದನ್ನ ಬ್ಯಾಲೆನ್ಸ್ಡ್ ಆಗಿ ಇಡಬೇಕಂತಂದ್ರೆ ನಾವು ಯೋಗದಲ್ಲಿ ಸ್ವಲ್ಪ ಅಭ್ಯಾಸವನ್ನ ಮಾಡಬೇಕಾಗ್ತದೆ. ಅದರಲ್ಲಿ ಬರೋದು ಪ್ರಾಣಾಯಾಮದ ಅಭ್ಯಾಸ. ಸೊ ಈ ಪ್ರಾಣಾಯಾಮದಲ್ಲಿ ಅಭ್ಯಾಸದಲ್ಲಿ ಮೊದಲನೆಯದಾಗಿ ಬರೋದಂತಂದ್ರೆ ನಾಡಿ ಶೋಧನ ಪ್ರಾಣಾಯಾಮ.
0: ಡಾಕ್ಟರ್ ಕಾರ್ತಿಕ್ ಅವರು ಈ ನಾಡಿ ಶೋಧನ ಪ್ರಾಣಾಯಾಮ ಯಾವ ರೀತಿ ಮಾಡ್ತಾರೆ?
1: ಮೊದಲನೇದಾಗಿ ಬರೋದು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳಿ. ಸೊ ಇದನ್ನ ಅಭ್ಯಾಸವನ್ನ ಮಾಡ್ಬೇಕಂತಂದ್ರೆ ಯೋಗ ಗುರುಗಳೇನಿರ್ತಾರಲ್ಲ ಅವ್ರ ಕಡೆ ಹೋಗಿ ಕಲಿಯೋದು ಉತ್ತಮ ಅಂತ ಹೇಳಿ. ಸೊ ಇದನ್ನ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ನಾಡಿ ಶೋಧನ ಪ್ರಾಣಾಯಾಮ, ಬಲ ಹೊರಳೆಯನ್ನ ಮುಚ್ಚಿ ಎಡದಿಂದ ಉಸಿರನ್ನ ತೆಗೆದುಕೊಂಡು ಎಡ ಮುಚ್ಚಿ ಬಲಕ್ಕೆ ಬಿಡೋದು, ಮತ್ತೆ ಬಲದಿಂದ ಉಸಿರು ತೆಗೆದುಕೊಂಡು ಬಲ ಹೊರಳೆಯನ್ನ ಮುಚ್ಚಿ ಎಡಕ್ಕೆ ಬಿಟ್ರೆ ದಿಸ್ ಇಸ್ ಕಾಲ್ಡ್ ಒನ್ ಸೈಕಲ್ ಕಂಪ್ಲೀಟ್ ಆಗ್ತದೆ. ಸೊ ಈ ತರವನ್ನ ನಾವು 9 to 10 ಬಾರಿ ಈ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಬಹುದು. ನೆಕ್ಸ್ಟ್ ಬರುವಂತದ್ದು ಭ್ರಾಮರಿ, ಹನಿಬೀ ಸೌಂಡ್, ನಮ್ಮ ಕಿವಿಗಳನ್ನ ಮುಚ್ಚಿ ಮೋಕಾರದ ಉಚ್ಚಾರಣೆಯನ್ನ ಮಾಡುವುದು, ಅದನ್ನು 9 to 10 ಬಾರಿ ಅಭ್ಯಾಸವನ್ನ ಮಾಡಬಹುದು. ಮತ್ತು ಕಪಾಲಭಾತಿ, ಡೀಪ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋದು, ದೀರ್ಘವಾಗಿ ಉಸಿರನ್ನ ಹೊರಗಾಕುವುದು. ಆಮೇಲೆ ಭಸ್ತ್ರಿಕ, ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳೋದು ಮತ್ತೆ ದೀರ್ಘವಾಗಿ ಉಸಿರನ್ನ ಬೇಗ ಫಾಸ್ಟ್ ಮೂವ್ಮೆಂಟ್ ಇರ್ತದೆ ಹೊರಗಾಕೋದು. ಆಮೇಲೆ ಓಂಕಾರ ಚಾಂಟಿಂಗ್, ಓಂಕಾರದ ಉಚ್ಚಾರಣೆ ಹೇಗ್ ಮಾಡೋದಂತಂದ್ರೆ ಲೈಕ್ ಓಂಕಾರ ಜಸ್ಟ್ ಕುಂತು ಓಂ ಅಂತ ಹೇಳೋಂಗಿಲ್ಲ, ಜಸ್ಟ್ ಅಕಾರ ಊಕಾರ ಮಕಾರಗಳ ಸಂಗಮ ಓಂಕಾರ, ಅದು 1:2:3 ರೇಷಿಯೋದಲ್ಲೇ ಹೇಳಿದಾಗ ಅದರದ ಇಫೆಕ್ಟ್ ಅನ್ನ, ಅದರ ಬೆನಿಫಿಟ್ಸ್ ಅನ್ನ ನಾವು ಶರೀರದ ಮೇಲೆ ಕಾಣಬಹುದು.
0: ಈ ರೀತಿ ಪ್ರಾಣಾಯಾಮಗಳನ್ನ ಕಲಿತು ಮಾಡೋದ್ರಿಂದ ಎಡ ಮತ್ತು ಬಲ ಮೆದುಳು ಅದು ಬ್ಯಾಲೆನ್ಸ್ ಹೊಂದಿ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಅದರ ಜೊತೆ ಬೇರೆ ಎಲ್ಲ ಬಹಳಷ್ಟು ಆರೋಗ್ಯಕ್ಕೆ ಲಾಭಗಳು ಇದರಿಂದ ಸಿಗ್ತಾವ. ದೈಹಿಕ ಸಮಸ್ಯೆಗಳು ಕೂಡ ಮಕ್ಕಳಲ್ಲಿ ಮುಂದೆ ವಯಸ್ಸಾದಾಗ ಬರುವುದಿಲ್ಲ. ಕಾರ್ತಿಕ್ ಅವರ, ಇತ್ತೀಚೆಗೆ ನಾವು ನೋಡ್ತೀವಿ ಯುವ ಜನತೆಯಲ್ಲಿ ಹೃದಯಾಘಾತಗಳು ಆಗಕತ್ತಾವ. ಅದಕ್ಕೆಲ್ಲ ಕಾರಣ ಅವರು ಬಾಲ್ಯದಲ್ಲಿ ಸರಿಯಾದ ಆಹಾರ ಅಭ್ಯಾಸ ಇರದೇ ಇರೋದು ಅಥವಾ ದೈಹಿಕ ಶ್ರಮ ಇರದೇ ಇರೋದು ಕಾರಣ ಇರಬಹುದು. ಇನ್ನು ಈಗೇನು ಬಾಲಕರು ಇದ್ದಾರೆ, ಚಿಕ್ಕ ಮಕ್ಕಳು, ಅವರೇ ಮುಂದಿನ ಯುವ ಜನತೆ, ಅವರಿಂದ ನಮ್ಮ ಸಮಾಜ ದೇಶ ನಿರ್ಮಾಣ ಆಗ್ತದೆ. ನೀವು ಏನೆಲ್ಲ ಸಲಹೆ ಕೊಡ್ತೀರಿ, ಏನು ಮುಖ್ಯವಾದ ಸಮಸ್ಯೆಯನ್ನ ನೀವು ಇತ್ತೀಚೆಗೆ ಕಾಣ್ತೀರಿ? ಮುಂದಿನ ಜೀವನದಲ್ಲಿ ಹೃದಯದ ಸಮಸ್ಯೆ ಬರಬಾರದು ಅಂದ್ರೆ ಏನೆಲ್ಲ ಮಾಡ್ಬೇಕಂತ ಹೇಳ್ತೀರಿ?
1: ಇಂದಿನ ಯುವ ಜನರೇಷನ್ದಲ್ಲಿ ಈ ತರ ಸಮಸ್ಯೆಗಳನ್ನು ತಡೆಹಿಡಿಯಬಹುದಾದ್ರೆ ನಾವು ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕು. ಇದರಲ್ಲಿ ಮಿನಿಮಮ್ ನಾವು 60 ನಿಮಿಷ ಔಟ್ಡೋರ್ ಅಥವಾ ಇಂಡೋರ್ ಆಕ್ಟಿವಿಟೀಸ್ ಅನ್ನ ಮಾಡಬಹುದು. ಅದರಲ್ಲಿ ಬರುವಂತದ್ದು ಆಕ್ಟಿವಿಟೀಸ್ ಅಂದ್ರೆ ರನ್ನಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಇದೆಲ್ಲ ಮಾಡಿದಾಗ ಅವ್ರದ್ದು ಬೊಜ್ಜು ಇರುವಂತೆಲ್ಲ ಕಡಿಮೆ ಆಗ್ತದೆ, ಮತ್ತೆ ಇಮ್ಯೂನ್ ಸಿಸ್ಟಮ್ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಆಗ್ತದೆ, ಮೂಡ್ ಇಂಪ್ರೂವ್ಮೆಂಟ್ ಆಗ್ತದೆ. ಯೋಗ ಮತ್ತೆ ಪ್ರಾಣಾಯಾಮದ ಅಭ್ಯಾಸವನ್ನ ಮಾಡಬೇಕು. ಇದು ಮಾಡಿದಾಗ ಯೋಗದಿಂದ ಅವ್ರ ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಗೆ ಆಗ್ತದೆ, ಆಮೇಲೆ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತದೆ, ಕಾರ್ಟಿಸಾಲ್ ಅನ್ನುವಂತ ಹಾರ್ಮೋನ್ ಕಂಟ್ರೋಲ್ ಅಲ್ಲಿ ಬರ್ತದೆ. ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸದಿಂದ ಲಂಗ್ಸ್ ಕೆಪಾಸಿಟಿ, ನಮ್ದು ಶ್ವಾಸಕೋಶ ಬಲಗೊಳ್ಳುತ್ತದೆ. ಆಮೇಲೆ ಸೂರ್ಯ ನಮಸ್ಕಾರ, ಆಮೇಲೆ ಮೊದಲಿನಲ್ಲಿ ಹೇಳದಂತೆ ತಾಡಾಸನ, ವೃಕ್ಷಾಸನ, ನಾಡಿ ಶೋಧನ, ಪ್ರಾಣಾಯಾಮ, ಬ್ರಾಹ್ಮರಿ ಮೆಡಿಟೇಷನ್ ಈ ತರದೆಲ್ಲ ಮಾಡಬೇಕು. ಆಮೇಲೆ ಡೈಲಿ ಡೈಟ್ ಹ್ಯಾಬಿಟ್ಸ್ ಅಂತ ಬರ್ತದೆ, ದಿನಚರ್ಯದಲ್ಲಿ ಏನ್ ಆಹಾರವನ್ನ ತಿನ್ಬೇಕಂತ ಹೇಳಿ. ಸೊ ಅದರಲ್ಲಿ ಮೇನ್ಲಿ ಶುಗರ್ ಇರುವಂತ ಕಂಟೆಂಟ್ ಅನ್ನ ಕಡಿಮೆ ಮಾಡಬೇಕು, ಚೀಪ್ಸ್ ಹಾಗೆ

0: ಆಗಿರ್ಬೋದು, ಪ್ಯಾಕ್ಡ್ ಫುಡ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಅದರಲ್ಲಿ ನಾವು ಏನ್ ಜಾಸ್ತಿ ಇದೆಲ್ಲ ಅವಾಯ್ಡ್ ಮಾಡುವಂತ ಪದಾರ್ಥಗಳು, ಡೇ ಟು ಡೇ ದಲ್ಲಿ ಇನ್ಕ್ಲೂಡ್ ಮಾಡುವಂತ ಪದಾರ್ಥಗಳು ಯಾವಂತಂದ್ರೆ ಫ್ರೂಟ್ಸ್ ಆಗಿರ್ಬೋದು, ಸಲಾಡ್ಸ್ ಆಗಿರ್ಬೋದು, ಆಮೇಲೆ ಮನೆಯಲ್ಲಿ ತಯಾರ್ ಮಾಡದಂತ ಫುಡ್ ಆಗಿರ್ಬೋದು, ಇದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ 2-3 ಲೀಟರ್ ನೀರನ್ನ ಕುಡಿಬೇಕು.
1: ಇನ್ನು ಬಹಳಷ್ಟು ಒಳ್ಳೆಯ ವಿಷಯಗಳನ್ನ ಡಾಕ್ಟರ್ ಕಾರ್ತಿಕ್ ನೀವು ಮಕ್ಕಳಿಗೆ ಯೋಜನೆಗೆ ಸಹಾಯ ಆಗುವಂಗ ಹೇಳಿದ್ರಿ. ಇನ್ನು ಧ್ಯಾನದ ಬಗ್ಗೆ ಮಾತಾಡಬೇಕು. ಧ್ಯಾನ ಬಹಳಷ್ಟು ಒಳ್ಳೆಯ ಪರಿಣಾಮಗಳನ್ನ ಆರೋಗ್ಯದ ಮೇಲೆ ಮಾಡ್ತದೆ. ಈ ಧ್ಯಾನ ಯಾವ ವಯಸ್ಸಿನಿಂದ ಶುರು ಮಾಡಬೇಕು, ಮಕ್ಕಳಿಗೆ ಧ್ಯಾನ ಮಾಡಿಸಬೇಕೋ ಬೇಡ, ಎಷ್ಟು ಹೊತ್ತಿನವರೆಗೆ ಧ್ಯಾನ ಎಲ್ಲ ವಯಸ್ಸಿನವರು ಮಾಡಬಹುದು ಅನ್ನೋದನ್ನ ಹೇಳ್ತೀರಿ?
0: ಧ್ಯಾನ ಅಂತ ಬಂದ್ರೆ 7ನೇ ವಯಸ್ಸಿನಿಂದ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಅದರಲ್ಲಿ ಧ್ಯಾನ ಸ್ಟಾರ್ಟ್ ಮಾಡಿದ ಮೇಲೆ ನಮ್ ಮೇನ್ಲಿ ಇದ್ರಲ್ಲಿ ಬರೋದಂತ ಕಾರ್ಟಿಸೋಲ್ ಅಂತ ಹಾರ್ಮೋನು, ಮೆಲಟೋನಿನ್ ಹಾರ್ಮೋನು, ಸೆರೆಟೋನಿನ್ ಹಾರ್ಮೋನು, ಆಮೇಲೆ ಆಕ್ಸಿಟೋಸಿನ್ ಹಾರ್ಮೋನ್, ಗ್ರೋತ್ ಹಾರ್ಮೋನ್ ಅಂಡ್ ಥೈರಾಯ್ಡ್ ಹಾರ್ಮೋನ್ಸ್ ಎಲ್ಲ. ಸೊ ಮೆಡಿಟೇಷನ್ ಮಾಡುವಾಗ ಈ ತರದ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ. ಫಸ್ಟ್ ಯಾವುದೇ ಮಂತ್ರ ಪಠಣದ ಮೂಲಕ ಜ್ಞಾನವನ್ನ ಆರಂಭಿಸಬಹುದು. ಮೆಡಿಟೇಷನ್ ಅನ್ನ ಓಂಕಾರ ಆಗಿರ್ಬೋದು, ಇಲ್ಲಾಂದ್ರೆ ಮಂತ್ರ ಪಠಣ ಆಗಿರ್ಬೋದು, ಈ ತರ ಮಂತ್ರದಿಂದ ಜ್ಞಾನವನ್ನ ನಾವು ಪ್ರಾಕ್ಟೀಸ್ ಅನ್ನ ಮಾಡುವ.
1: ಡಾಕ್ಟರ್ ಕಾರ್ತಿಕ್, ಈಗ ಮಕ್ಕಳ ಭಾವನಾತ್ಮಕ ಆರೋಗ್ಯ ಅಂದ್ರೆ ಇಮೋಷನಲ್ ವೆಲ್ ಬೀಯಿಂಗ್ ಸರಿ ಇರಬೇಕು ಅಂದ್ರೆ ಪಾಲಕರು ಏನ್ ಮಾಡಬೇಕು, ಕುಟುಂಬದಲ್ಲಿ ಏನೆಲ್ಲ ಮಾಡಬಹುದು?
0: ಓಕೆ, ಇಮೋಷನಲ್ ಹೆಲ್ತ್ ಆಗಿ ಬಂದಾಗ ಫ್ಯಾಮಿಲಿ ಟೈಮಿಂಗ್ ಅಂತ ಹೇಳಿ ಕೊಡಬೇಕಾಗ್ತದೆ. ಸೊ ಫ್ಯಾಮಿಲಿ ಜೊತೆಯಲ್ಲಿ ಕೂತು ಊಟ ಮಾಡೋದಾಗಿರ್ಬೋದು, ಆಮೇಲೆ ಪೇರೆಂಟ್ಸ್ ಆಗಿರೋರು ಮಕ್ಕಳ ಜೊತೆ ಕುಂತು ಮಾಡೋದು ಆಗಿರ್ಬೋದು. ಇತ್ತೀಚೆಗೆ ನಾವು ಪೇರೆಂಟ್ಸ್ ಆಗಿರೋರು ಮಕ್ಕಳು ಏನ್ ಹೇಳ್ತಾರಂತ ಕೇಳುವುದಿಲ್ಲ, ಅವ್ರದ್ದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಕ್ಕಳಿಗೆ ಇಗ್ನೋರ್ ಮಾಡ್ತಾರೆ. ಸೊ ಅವ್ರದ್ದು ಏನಾಗ್ತಿದೆ ಅಂತ ಅವ್ರಿಗೆ ಮಾತಾಡ್ಸ್ಕೊಂತ ಇರಬೇಕು. ಸೊ ಆಮೇಲೆ ಡಿಸಿಪ್ಲಿನ್ ಅಂತ ಬಂದಾಗ ಅವ್ರಿಗೆ ಕಠಿಣ ಶಿಸ್ತಿಗೆ ಅವರನ್ನ ಒಳಪಡಿಸಬಾರ್ದು. ಮತ್ತೆ ಏನು ಅವ್ರಿಗೆ ಕ್ರಿಯೇಟಿವಿಟಿ ಇದೆ ಅವರಲ್ಲಿ ಕಂಡು ಬರ್ತದೆ ಪೇರೆಂಟ್ಸ್ ಗೆ, ಅದನ್ನೆಲ್ಲ ಎನ್ಕರೇಜ್ ಮಾಡಬೇಕು. ಲೈಕ್ ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಯಾವ್ದೋ ತರದಂತ ಸ್ಪೋರ್ಟ್ಸ್ ಆಗಿರ್ಬೋದು, ಈ ತರದೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡೋದ್ ಮೂಲಕ ಅವ್ರದ ಇಮೋಷನಲ್ ಹೆಲ್ತ್ ಅನ್ನ ಇಂಪ್ರೂವ್ಮೆಂಟ್ ಮಾಡುದು.
1: ಡಾಕ್ಟರ್ ಕಾರ್ತಿಕ್ ಅವರ, ಇದುವರೆಗೆ ನೀವು ಮಕ್ಕಳ ಆರೋಗ್ಯ, ಮಕ್ಕಳಿಗೆ ಎಷ್ಟು ಯೋಗ ಬೇಕು, ಮಕ್ಕಳು ಒತ್ತಡಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ, ಮಕ್ಕಳ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

ಇದುವರೆಗೂ ಮುದ್ದುಮಕ್ಕಳ ಕಾರ್ಯಕ್ರಮ ಎಳೆಯರ ಬಳಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:39. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಕೇಳುಗರೆ ಗಮನಿಸಿ, ಈ ದಿನ 3:55 ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ನಡೆಯುತ್ತಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಲಿರುವ ನೇರ ಪ್ರಸಾರದ ಕಾರ್ಯಕ್ರಮ ಕೇಳುವಿರಿ. ನಂತರ ಯಥಾಪ್ರಕಾರ ನಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಕೇಳುಗರೆ, ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಎಲ್ಲರೂ ಯೋಗವನ್ನ ಮಾಡೋಣ, ಜೀವನದಲ್ಲಿ ಆರೋಗ್ಯವನ್ನ ಅಳವಡಿಸಿಕೊಳ್ಳೋಣ. ಯೋಗ ಉಚಿತ, ಆರೋಗ್ಯ ಖಚಿತ. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

ಹರಿ ಗಿಣ್ಣತು ಹರಿ ಗಿಣ್ಣತು ಕೃಗದ್ರಿಗಿಡ್ತಾಂ ಕೃಗದ್ರಿಗಿಡ್ತಾಂ ಕೃಗದ್ರಿಗಿಡ್ತಾಂ.

ಬಂದಲು. ಆದ ಘೋಷಕ್ಕೆ ನಾಚ್ಯ ದಾಟಕ್ಕೆ ಕೈಲಾಸ ಉತ ಗಡಗಡಾಡಲು. ಸೂರ್ಯನು ಚಂದ್ರನು ಗತಿಯ ತಪ್ಪಲು. ತಾರಾ ಸಮೂಹ ಭೂಮಿಗೆ ಬೀಳಲು. ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತಂದಳು. ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತಂದಳು.

ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ ಧೀಮಿ ಧೀಮಿ ತತಕ ಜನು ಜನ ತತಕ

ಸೊಸಕೆ ನಾಜ್ಯ ದಾಸಕೆ ಕೈಲಾಸ ಮುಂತ ಗಡಗಡಾಡಲು. ಸೂರ್ಯನು ಚಂದ್ರನು ಗತಿಯ ತಪ್ಪಲು ಸಾರಾ ಸಮೂಹ ಭೂಮಿಗೆ ಬೀಳಲು ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತನ್ನ ಆಡಿದ ರುದ್ರನು ಭೂಮಿಗೆ ಇಳಿದು ಐಕ್ಯವಾಗಿಸಲು ಭೂಚರ ತನ್ನ

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:53:54. ಸರಿಯಾಗಿ 3:55 ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿಯ ತಾರಕೇಶ್ವರದಲ್ಲಿ ನಡೆಯುತ್ತಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

0: ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರಿ, ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
3: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
4: ಎನ್ನ ತನುವ ನಿರ್ಮಲ ಮಾಡಿದ ನಯ್ಯ ಬಸವಣ್ಣ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ
1: ತಪ್ಪದೆ ಆಲಿಸಿ ವಚನಾಮೃತ
0: ಮನೆ ಮಾತಾಗಿದೆ ವಚನಾಮೃತ
2: ಅಕ್ಕ ಕೇಳುವ ನಾನು ಕನಸು ಕಂಡೆ
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ
3: ಕಾರ್ಯಕ್ರಮದ ಆರಂಭದಲ್ಲಿ ಸೋನು ನಿಗಮ್ ಅವರು ಹಾಡಿರುವ ಮುಂಗಾರು ಮಳೆಯ ಚಿತ್ರದ ಗೀತೆ

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
2: ಶ್ರೋತೃ ಬಾಂಧವರೇ, SDM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50 ಈ ಸಲದ SDM ಡಾಕ್ಟರ್.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 SDM ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. SDM ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
4: ಉಪ್ಪಿದಾದ MBBS ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹಾದೇವನ್.

0: शुद्धता से भरा निर्मा शुद्ध नमक।
1: ಶ್ರೋತೃ ಬಾಂಧವರೇ, ಪ್ರತಿ ರವಿವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ. ಪ್ರಾಯೋಜಕರು ಸಂಪ್ರೀತಿ ಇಂಡಿಯಾ.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸಂದೀಪ್ ರಾಜ್. ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಮಂಗಳವಾರ ಅಂದರೆ 23 ಜೂನ್ 2020 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ಜನರು ಮುಜುಗರದಿಂದ ಮಾತನಾಡಲು ಹಿಂಜರಿಯುವ ಒಂದು ಕಾಯಿಲೆ ಅಂದರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಬಗ್ಗೆ ಚರ್ಚಿಸುತ್ತಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2444314 2444315 2444316. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಎಸ್ಡಿಎಂ ಆರೋಗ್ಯ ಸಂವಾದ ಮಂಗಳವಾರ ಸಂಜೆ 6:50.
0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಸಮಾಚಾರ ದರ್ಶನ ನಮ್ಮ ನಿಲಯದಿಂದ, 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ಕೃಷಿ ರಂಗ, ಕೃಷಿ ಮಾಹಿತಿ, ನಂತರ ಶ್ರೀಕೃಷ್ಣ ಪಾರಿಜಾತ ನಾರದ ಸನ್ನಿವೇಶ. ಪ್ರಸ್ತುತಪಡಿಸುತ್ತಾರೆ ಕಮಲವ್ವ ಜಾನಪ್ಪಗೋಳು ಮತ್ತು ಸಂಗಡಿಗರು. 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಸಂಸ್ಕೃತಿ. 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ. 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ, 11:10 FM ಗೋಲ್ಡ್ ಕಾರ್ಯಕ್ರಮಗಳು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

ಕೇಳುಗರೆ, ನಾಳೆ ಬೆಳಿಗ್ಗೆ 6:30 2026 ಅಂತಾರಾಷ್ಟ್ರೀಯ ಯೋಗ ದಿನದ ರಾಷ್ಟ್ರೀಯ ಕಾರ್ಯಕ್ರಮದ ನೇರ ಪ್ರಸಾರ ಕೇಳುವಿರಿ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:40 ಯೋಗ ಮತ್ತು ಸಂಗೀತ ಈ ಕುರಿತು ಮಾತನಾಡುತ್ತಾರೆ

0: pose health risks. In cricket, Afghanistan have set a target of 219 runs for India in the third and final ODI at the M.A. Chidambaram Stadium in Chennai. Electing to bat first, Afghanistan were all out for 218 in 44.2 overs. Captain Hashmatullah Shahidi was the top scorer with 102 runs off 131 deliveries. In reply, India were 37 for no loss in 4 overs when reports last came in. And with that, we end this news bulletin.
1: ಆಕಾಶವಾಣಿ ಧಾರವಾಡ ಸಮಾಚಾರ ದರ್ಶನ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ನಾಡಿನಾದ್ಯಂತ ವ್ಯಾಪಕ ಪೂರ್ವ ಸಿದ್ಧತೆಗಳು ಪೂರ್ಣ. ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಾರ್ಥಕ 11 ವರ್ಷಗಳು ಪೂರ್ಣ. ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಪುಸ್ತಕ ಪ್ರೇಮಿ ಪದ್ಮಶ್ರೀ ಮಂಡ್ಯದ ಅಂಕೇಗೌಡರು ಭೇಟಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶವ್ಯಾಪಿ 12 ತಾಣಗಳನ್ನು ಯೋಗ ಪ್ರದರ್ಶನಕ್ಕಾಗಿ ಗುರುತಿಸಿದೆ. ಆ ಪೈಕಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶಿದೆ ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
1: ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಸುವರ್ಣ ವಿಧಾನಸೌಧದ ಎದುರು ನಾಳೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಯೋಗ ಪ್ರದರ್ಶನ ನಡೆಯಲಿದೆ. ಸಮಾಚಾರ ದರ್ಶನಕ್ಕಾಗಿ ಬೆಳಗಾವಿ ಜಿಲ್ಲೆ ಆಯುಷ್ ಅಧಿಕಾರಿ ಡಾ ಶ್ರೀಕಾಂತ್ ಸುಣದೋಳಿ ಮಾಹಿತಿ ನೀಡಿದ್ದಾರೆ.
3: ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಸಂಭ್ರಮದಿಂದ ಆಚರಿಸಲು ತಯಾರಿ ಮಾಡಿಕೊಳ್ಳಲಾಗಿದೆ.
1: ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್. ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣುಮಕ್ಕಳದ್ದು ಈ ಖಾತೆಯನ್ನು ತೆರೀಬಹುದು. ಆ ಖಾತೆ ತೆರೀಲಿಕ್ಕೆ ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಒಂದು ಸಲ ಖಾತೆ ಓಪನ್ ಆದ ನಂತರ 1 ಆರ್ಥಿಕ ವರ್ಷದಲ್ಲಿ ಕನಿಷ್ಠ 1,000 ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಅಥವಾ ಮದುವೆ ದಿನಾಂಕದ 3 ತಿಂಗಳ ನಂತರ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಖಾತೆಯನ್ನು ಕ್ಲೋಸ್ ಮಾಡಿಕೊಳ್ಬಹುದು.
1: ಮೇರಾ ಖಾತಾ ಭಾಗ್ಯ ವಿಧಾತಾ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಪ್ರಧಾನಮಂತ್ರಿ ಜನಧನ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಕುರಿತು ಜಿಲ್ಲಾ ಅಗ್ರಣಿ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಪ್ರಧಾನಮಂತ್ರಿ ಜೀವನ್

0: ಜ್ಯೋತಿ ಬಿಮಾ ಯೋಜನೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷ ಒಳಗಿರೋರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು, ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ವಾರಸುದಾರರಿಗೆ ಬ್ಯಾಂಕ್ ಮೂಲಕ ಜಮಾ ಮಾಡಲಾಗಿದೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ಯೂರ್ಲಿ ಅಪಘಾತ ವಿಮೆ, ಇದು 18 ವರ್ಷದಿಂದ 70 ವರ್ಷ ಇರುವಂತಹ ಫಲಾನುಭವಿಗಳಿಗೆ ಕೊಡುವಂತದ್ದು. ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ, ಅವರಿಗೆ 7.12 ಕೋಟಿ ಆ ಫಲಾನುಭವಿ ಕುಟುಂಬದ ಎಸ್ಪಿ ಖಾತೆಗೆ ಜಮಾ ಕೊಟ್ಟಿದ್ದೀವಿ.
1: ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
2: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನು ಯಾರೂ ಮುಟ್ಟೋದಿಲ್ಲ, ಆದ್ದರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಳತಿ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದಿದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ.
1: ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
3: ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
1: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಸಮಸ್ಯೆ ಬಂದಲ್ಲೂ ಸಹ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ, 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ, 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಶೇಕಡ ಇರುತ್ತೆ. ಫ್ಲೈಟ್ ಸಹ 40% ಶೇಕಡ ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾಧಾಮ್ಜಿ ಜಾಧವಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 93536-23822 ಸಂಖ್ಯೆಗೆ ಕರೆ ಮಾಡಿದಲ್ಲಿ ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತ ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಸುಮಾರು 2500 ಯುನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ ಧಾರವಾಡ ಹಾವೇರಿ ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ ಆಸ್ಪತ್ರೆಗಳಿಗೆ. ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಕ್ರಾಸ್ ಮ್ಯಾಚಿಂಗ್ ಮಾಡಿ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ.
1: ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು

0: ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್, ನಿರೂಪಣೆ ಹರ್ಷವರ್ಧನ್ ಶೀಲ್ವಾಂತ್, ಸಂಕಲನ ಆರತಿ ದೇವಶಿಖಾಮಣಿ, ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮುಡಿ ಬರಲಿದೆ. ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನಯಾ ಸಹ ಒಡಿಶಾ ರಾಜ್ಯೆ ಷಡ್ ಶತಾಧಿಕ ಸಪ್ತಚತ್ವಾರಿಂಶತ್ ಸಹಸ್ರ ಕೋಟಿ ರೂಪ್ಯಕಾಣಾಂ ಪರಿಯೋಜನಾನಾಂ ಉದ್ಘಾಟನಂ ಅಕರೋತ್. ಸರ್ವಕಾರಃ ಸಾರ್ವಜನಿಕ ಹಿತಾಯ ಷೋಡಶ ನಿಶ್ಚಿತ ಮಾತ್ರಾ ಔಷಧ ಸಂಯೋಜನಾನಾಂ ನಿರ್ಮಾಣಂ ವಿಕ್ರಯಣಂ ವಿತರಣಂ ಚ ನಿಷೇಧಿತವಾನ್. ಶ್ವಃ ನಿರ್ಧಾರಿತಾಯಾಃ ನೀಟ್ ಯುಜಿ ಇತಿ ಪುನಃ ಪರೀಕ್ಷಾಯಾಃ ಪ್ರಾಕ್ ಎನ್ಟಿಎ ಇತ್ಯನೇನ ರಾಷ್ಟ್ರವ್ಯಾಪಿ ಮಾಕ್ಡ್ರಿಲ್ ಇತ್ಯಾಭ್ಯಾಸಃ ಆಯೋಜ್ಯತೆ. ಋತುವಿಜ್ಞಾನ ವಿಭಾಗೇನ ಶ್ವಃ ಪರ್ಯಂತಂ ಉಪಹಿಮಾಲಯೀಯ ಪಶ್ಚಿಮ ಬಂಗಸ್ಯ ಸಿಕ್ಕಿಮಸ್ಯ ಚ ಪೃಥಕ್ ಪೃಥಕ್ ಸ್ಥಾನೇಷು ಅತ್ಯಧಿಕ ವೃಷ್ಟ್ಯೈ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಪ್ರದತ್ತಾಸ್ತಿ. ಅಪಿ ಚ ಫಿಫಾ ವಿಶ್ವಕಪ್ ಇತಿ ಕ್ರೀಡಾಯಾಂ ಬ್ರಾಜಿಲ್ ದೇಶ ಹೈತಿ ದೇಶಂ ತ್ರಿಶೂನ್ಯಾಂಕೈಃ ಪರಾಜಯ್ಯ ಪ್ರಥಮವಾರಂ ವಿಜಯಂ ಅಲಭತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಒಡಿಶಾ ರಾಜ್ಯಸ್ಯ ಪ್ರಗತೇಃ ಪ್ರಶಂಸಾ ಕೃತಾ. ಯತ್ರ ಮುಖ್ಯಮಂತ್ರಿಣಃ ಮೋಹನ ಚರಣಮಾಝಿನಃ ನೇತೃತ್ವೇ ರಾಜ್ಯೇನ ವರ್ಷದ್ವಯಂ ಪೂರಿತಂ. ಸಹ ಅವದತ್ ಯತ್ ಏತತ್ ರಾಜ್ಯಂ ದ್ರುತಗತ್ಯಾ ವಿಕಾಸಸ್ಯ ಮಾರ್ಗೇ ಅಗ್ರೇ ಗಚ್ಚತಿ ತಥಾ ಚ ಪೂರ್ವೀ ಭಾರತಸ್ಯ ವಿಕಾಸಾಯ ಮಹತ್ವಪೂರ್ಣಂ ಯೋಗದಾನಂ ಪ್ರದದಾತಿ. ಮಯೂರ್ಭಂಜ ಜನಪದಸ್ಯ ರಾಯರಂಗಪುರೆ ಜನಸಮೂಹಂ ಸಂಬೋಧಯತಾ ಪ್ರಧಾನಮಂತ್ರಿಣಾ ರಾಷ್ಟ್ರಪತೇಃ ಜನ್ಮದಿನಸ್ಯ ಶುಭಾಶಯಾಃ ಪ್ರದತ್ತಾಃ. ತಸ್ಯಾಃ ಪೈತೃಕ ಗ್ರಾಮೇ ಪಹಾಡಪುರೆ ಆಗಮನಂ ಸೌಭಾಗ್ಯಂ ಅಸ್ತೀತಿ ಉಕ್ತವಾನ್. ಸಹ ಅಘೋಷಯತ್ ಯತ್ ಪಹಾಡಪುರಂ ಸೂರ್ಯಗ್ರಾಮರೂಪೇಣ ಅಥವಾ ಸೌರಗ್ರಾಮರೂಪೇಣ ವಿಕಸಿತಃ ಭವಿಷ್ಯತಿ. ಯತ್ರ ಪುನರ್ನವೀಕರಣೀಯ ಊರ್ಜಾ ಆಧಾರಿತ ಸಂರಚನಾಃ ಆಧುನಿಕ ಸಾರ್ವಜನಿಕ ಸೇವಾಃ ಚ ಭವಿಷ್ಯಂತಿ. ಪ್ರಧಾನಮಂತ್ರಿ ಬಹುವಿಧ ಕ್ಷೇತ್ರೇಷು ಪ್ರಾಯಃ ಸಪ್ತಚತ್ವಾರಿಂಶತ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಸಹ ಅವದತ್ ಯತ್ ಕೇಂದ್ರಸ್ಯ ಪೂರ್ವೋದಯ ದರ್ಶನಸ್ಯ ಉದ್ದೇಶ್ಯಂ ಪೂರ್ವೀ ಭಾರತಸ್ಯ ದ್ರುತಗತ್ಯಾ ವಿಕಾಸಸ್ಯ ಮಾಧ್ಯಮೇನ ಭಾರತಸ್ಯ ವಿಕಾಸಂ ಪ್ರವರ್ತನೀಯಮಿತಿ.
3: ಸಾಥಿಯೋ, ಹಮಾರಿ ಸರ್ಕಾರ ಒಡಿಶಾ ಕೆ ಸಂಸಾಧನೋ ಕೋ ಒಡಿಶಾ ಕಿ ಸಂಭಾವನಾಓ ಮೇ ಬದಲ್ ರಹಿ ಹೈ. ಒಡಿಶಾ ಮೇ ಬಡಾ ನಿವೇಶ ಆಯೆ, ಯಹಾಂ ನಯೆ ಉದ್ಯೋಗ ಲಗೆ, ಇಸ್ಕೆ ಲಿಯೆ ಉತ್ಕರ್ಷ ಒಡಿಶಾ ಜೈಸೆ ಅಭಿಯಾನ ಚಲಾಯೆ ಜಾ ರಹೆ ಹೈ. ಇಸ್ಕೆ ತಹತ್ ಅಬ್ ತಕ್ ಕರೀಬ್ 20 ಲಾಖ್ ಕರೋಡ್ ರೂಪಾಯಿ ಕೆ ನಿವೇಶ ಪ್ರಸ್ತಾವ ಮಿಲ್ ಚುಕೆ ಹೈ. 3.5 ಲಾಖ್ ಕರೋಡ್ ರೂಪಾಯಿ ಸೆ ಜ್ಯಾದಾ ಕಿ ಅನೇಕ ಮೇಗಾ ಪರಿಯೋಜನಾ ಪರ್ ಭಿ ಕಾಮ ಚಲ್ ರಹಾ ಹೈ.
2: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ಯೇಷಾ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವಸ್ಯ ಪ್ರಶಂಸಾಂ ಅಕರೋತ್. ಸಹ ಸ್ವಸ್ಯ ದೂರದರ್ಶಿ ಶಾಸನಸ್ಯ ವಿಶ್ವ ನೇತೃಭಿಸ್ ಸಹ ರಚನಾತ್ಮಕ ಸಹಭಾಗಿತ್ವಸ್ಯ ಚ ಮಾಧ್ಯಮೇನ ವೈಶ್ವಿಕ ಮಂಚೆ ಭಾರತಸ್ಯ ಪ್ರತಿಷ್ಠಾಂ ಪ್ರಭಾವಂ ಚ ಮಹತ್ವಪೂರ್ಣ ರೂಪೇಣ ವರ್ಧಿತವಾನ್ ಇತಿ ಉಕ್ತವತಿ. ಏಕಾಂ ಜನಸಭಾಂ ಸಂಬೋಧಯಂತಿ ರಾಷ್ಟ್ರಪತಿವರ್ಯ ಅವದತ್ ಯತ್ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ನೇತೃತ್ವೇ ಭಾರತಂ ನಿರಂತರಂ ಶಾಂತೇಃ ಸಂವಾದಸ್ಯ ಸಹಕಾರಸ್ಯ ಚ ಸ್ವರರೂಪೇಣ ಉದ್ಭೂತಮಸ್ತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಶ್ವಃ ಕೋಲ್ಕತಾ ನಗರೆ ಸ್ವದೇಶಿ ರೂಪೇಣ ನಿರ್ಮಿತ ತ್ರಯಾಣಾಂ ಭಾರತೀಯ ನೌಸೇನಾಯಾಃ ಮಂಚೀಭೂತಾನಾಂ ಐಎನ್ಎಸ್ ದುನಾಗಿರಿ ಐಎನ್ಎಸ್ ಸಂಶೋಧಕ ಐಎನ್ಎಸ್ ಅಗ್ರಯ ಇತ್ಯತೇಷಾಂ ಸಮಾಯೋಜನಂ ಕರಿಷ್ಯತಿ. ಸರ್ವಕಾರೇಣ ತಕ್ಷಣ ಪ್ರಭಾವೇಣ ಸಮಾನೋಪಯೋಗಾಯ ಷೋಡಶ ನಿಶ್ಚಿತ ಮಾತ್ರಾ ಸಂಯೋಜನ ಔಷಧಾನಾಂ ನಿರ್ಮಾಣಂ ವಿಕ್ರಯಣಂ ವಿತರಣಂ ಚ ಪ್ರಸಿದ್ಧಂ. ಉಪಕ್ರಮೋಯಂ ಸರ್ವೋಚ್ಚ ನ್ಯಾಯಾಲಯೇನ ನಿರ್ದೇಶಿತೆ ಔಷಧ ತಾಂತ್ರಿಕ ಪರಾಮರ್ಶಿ ಮಂಡಲೇನ ಸ್ಥಾಪಿತಯಾ ವಿಶೇಷಜ್ಞ ಸಮಿತ್ಯಾ ಸಮೀಕ್ಷಾಯಾಃ ಅನಂತರ

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವು ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನು ಗುರುತಿಸಲು, ನಕಲಿ ರತ್ನಗಳನ್ನ ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೇರಿ

0: ಕಡಲೆ ಬೆಳಕನ್ನ ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೊಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಧಾರವಾಡ.
1: ಹೇಳಿ ಹೇಳಿ, ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
3: RBI ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
0: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
5: ಸಮಾಚಾರ. I'm looking for a life insurance policy that has a low premium, gives a good bonus and is truly trustworthy.
6: Go for PLI.
7: Along with government employees, all professionals, graduates and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
9: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು, ನಿದ್ದೆ, ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೆ ಹೊರತು
0: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31ರೊಳಗೆ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50ರಷ್ಟು ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನು ನೀಡಲು ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31ರವರೆಗೆ ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ನಿಮಿಷಗಳ ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು 2000ಕ್ಕೂ ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ

ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000 ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000 ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಟ್ಟು 10,00,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ

0: ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ದವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರ ಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್ ಎನ್ಎಸ್ ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ HC ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ UT ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಧಾರವಾಡ.

0: ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ. ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ: ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ: ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
9: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
8: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
10: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
8: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
10: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
8: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್.

0: ಎತ್ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975202206.
1: ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೃಷಿ ಮಾಹಿತಿ.
2: ನಮಗೆ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಳಕಳಿ ಇರ್ತದೋ ಅಷ್ಟೇ ನಮಗೆ ಆಹಾರವನ್ನು ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ನಮಗೆ ಬಹಳಷ್ಟು ಕಾಳಜಿ ಇರಬೇಕಾಗ್ತದೆ. ಮಣ್ಣಿನ ಆರೋಗ್ಯವನ್ನು ನೋಡುವುದಕ್ಕಿಂತ ಮುಂಚೆ ಮೊಟ್ಟ ಮೊದಲು ಈ ನಿಸರ್ಗದಿಂದ ಪರಿಶ್ರಮದಿಂದ ತಯಾರಾದಂಥ ಮಣ್ಣನ್ನು, ಒಂದು ಇಂಚು ಮಣ್ಣು ತಯಾರಾಗಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕು. ಆ ಮಣ್ಣನ್ನು ನಾವು ಮೊದಲು ಮಣ್ಣು ಮತ್ತು ನೀರು ಸಂರಕ್ಷಣೆ ವಿಧಾನಗಳಿಂದ ತಜ್ಞರಿಂದ ತಿಳಿದು ಭೂಮಿಯ ಮೇಲೆ ಮಣ್ಣು ಇರುವಂಗ ಮಾಡಬೇಕು. ಆಮೇಲೆ ಮಣ್ಣಿನ ಫಲವತ್ತತೆಯ ಬಗ್ಗೆ, ಮಣ್ಣಿನ ಆರೋಗ್ಯದ ಮೇಲೆ ನಾವು ಲಕ್ಷ್ಯ ಕೊಡಬೇಕು. ಮಣ್ಣಿನ ಆರೋಗ್ಯ ಅಂತಪ್ಪ ಅಂತಂದರೆ ನಾವು ಮುಖ್ಯವಾಗಿ ಮಣ್ಣಿನ ಭೌತಿಕ ಲಕ್ಷಣಗಳು, ಮಣ್ಣಿನ ರಾಸಾಯನಿಕ ಲಕ್ಷಣಗಳು, ಅದಲ್ಲದೇ ಮುಖ್ಯವಾಗಿ ಮಣ್ಣಿನ ಜೈವಿಕ ಗುಣಧರ್ಮಗಳನ್ನು ಕೂಡ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಮಣ್ಣಿನಲ್ಲಿರುವಂಥ ಫಲವತ್ತತೆ. ಮಣ್ಣಿನ ಭೌತಿಕ ಗುಣಧರ್ಮಗಳು ಅಂತಂದ್ರೆ ಮಣ್ಣಿನ ಕಣರಚನೆ ಇರ್ಬೋದು, ಮಣ್ಣಿನಲ್ಲಿ ನೀರು ಶೇಖರಣೆ, ನೀರು ಬಸಿವಿಕೆ, ಮಣ್ಣಿನ ಉಷ್ಣಾಂಶ. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಅಂತಂದರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳನ್ನು ಹಿಡಿದಿರುವಂಥ ಸಾಮರ್ಥ್ಯ ಮತ್ತು ಮಣ್ಣಿನಲ್ಲಿ ಇಂಗಾಲಾಂಶ. ಮಣ್ಣಿನಲ್ಲಿ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಏನಪ್ಪ ಅಂತಂದ್ರೆ ನಾವು ಮಣ್ಣಿನ ಜೈವಿಕ ಗುಣಧರ್ಮ ಅಂತೀವಿ. ನಾವು ಭೂಮಿಯಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕಿದಾಗ, ಸಾವಯವ ಗೊಬ್ಬರವನ್ನು ಹಾಕಿದಾಗ ಅವು ಕಳೀಲಿಕ್ಕೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಸರಿಯಾಗಿ ಇರಬೇಕಾಗ್ತದೆ. ಆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸರಿಯಾಗಿ ನಡಿಬೇಕಪ್ಪ ಅಂತಂದ್ರೆ ನಾವು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಹಾಕಿದರೆ ಮಾತ್ರ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಭೂಮಿಯಲ್ಲಿ ಸರಿಯಾಗಿ ನಡೀತಾ ಇರ್ತದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಭೂಮಿಯ ಈ 3-4 ಗುಣಧರ್ಮಗಳು, ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಪೌಷ್ಟಿಕಾಂಶಗಳ ಲಭ್ಯತೆ ಮತ್ತು ಜೈವಿಕ ಗುಣಧರ್ಮಗಳ ಬಗ್ಗೆ ನಾವು ಸರಿಯಾಗಿ ಲಕ್ಷ್ಯ ವಹಿಸಬೇಕಾಗ್ತದೆ. ತಿಪ್ಪೆ ಗೊಬ್ಬರವನ್ನು ಪ್ರತಿ ಹೆಕ್ಟರ್ಗೆ ಕನಿಷ್ಠವಾಗಿ 5 ಟನ್ನಷ್ಟು ನಾವು ಯಾವುದೇ ಬೆಳೆಗೆ ಶಿಫಾರಸು ಮಾಡಿರ್ತೇವೆ, ಅದನ್ನು ಹಾಕಬೇಕು. ಅದು ಇಲ್ಲಪ್ಪ ಅಂತಂದರೆ ಕೃಷಿ ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈಗ ಗೋವಿನ ಜೋಳದ ದಂಟಾಗಲಿ, ಹತ್ತಿ ಕಟ್ಟಿಗೆ ಆಗಲಿ, ತೊಗರಿ ಕಟ್ಟಿಗೆ ಆಗಲಿ, ಸೂರ್ಯಪಾನ ಕಟ್ಟಿಗೆ ಆಗಲಿ, ನಾವು ಕಾಳು ತಕ್ಕೊಂಡು ಏನು ಉಳಿದಿರ್ತೈತಲ್ಲ ಆ ತ್ಯಾಜ್ಯ ವಸ್ತುವನ್ನು ಮರುಪೂರ್ಣ ಮಾಡಬೇಕು, ಭೂಮಿಗೆ ಸೇರಿಸ್ಬೇಕು. ಈಗ ರೋಟಾವೇಟ್ರದವ್ರಿ, ರೋಟಾವೇಟ್ರು ಅವನ್ನ ಭೂಮಿಯಲ್ಲಿ ಅವನ್ನ ಕಳಿಲಿಕ್ಕೂ ಕೂಡ ನಮ್ಮಲ್ಲಿ ಅಣುಜೀವಿ ಗೊಬ್ಬರ ಅದಾವ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ವಲ್ಪ ಭೂಮಿಯಲ್ಲಿ ಹಸಿ ಇತ್ತಪ್ಪ ಅಂತಂದ್ರೆ, ನೀರಿತ್ತಪ್ಪ ಅಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುವನ್ನ ಭೂಮಿಯಲ್ಲಿ ಸೇರಿಸಿ ಸ್ವಲ್ಪ ನೀರು ಹಾಯಿಸಿ ಈ ಅಣುಜೀವಿ ಗೊಬ್ಬರವನ್ನು ಸ್ಪ್ರೇ ಮಾಡಿಬಿಟ್ರೆ ಅವು ಕಳ್ಕೊಂತ ಹೋಗ್ತದೆ, ಅಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ನಾವು ಭೂಮಿಯಲ್ಲಿ ಮುಂಗಾರು ಹಂಗಾಮದಲ್ಲಿ ಹಸಿರೆಲೆ ಗೊಬ್ಬರ ಅಂತ ಇರ್ತಾವೆ. ಹಸಿರೆಲೆ ಗೊಬ್ಬರವಾದ ಸಣಬು, ದಹಿಂಚ, ಇವು ಹಂಗಾಮಿನ ಮುಕ್ಕಟ್ಟು ಮಳೆ ಆದಾಗ ಇವನ್ನ ಭೂಮಿಯಲ್ಲಿ ಬಿತ್ತಿ ಹೂ ಆಡೋ ಹಂತದಲ್ಲಿ ಮುಗ್ಗು ಹೊಡೆದ್ರೆ ಭೂಮಿಯಲ್ಲಿ ಸಾವಯವ ಪದಾರ್ಥವನ್ನು ನಾವು ಹೆಚ್ಚಿಸ್ಬೋದು. ಅದಲ್ಲದೇ ಮಣ್ಣು ಪರೀಕ್ಷೆ ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಕೊಡೋದ್ರಿಂದ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶು, ಗಂಧಕ ಮತ್ತು ಲಘು ಪೋಷಕಾಂಶಗಳು, ಕಬ್ಬಿಣ ಸತುವಿನ ಕೊರತೆ ಬಹಳ ಪ್ರದೇಶದಲ್ಲಿ ಕಡಿಮೆ ಇದೆ. ಸೊ ಅದು ಇವನ್ನ ನಿವಾರಣೆ ಮಾಡಲಿಕ್ಕೆ ಕಬ್ಬಿಣದ ಸಲ್ಫೇಟು ಮತ್ತು ಸತುವಿನ ಸಲ್ಫೇಟನ್ನು ಭೂಮಿಗೆ ಸೇರಿಸಿದರೆ ಅವು ಭೂಮಿಯ ಬೆಳೆಯನ್ನು ಹೆಚ್ಚಿಗೆ ಇಳುವರಿ ಕೊಡಲಿಕ್ಕೂ ಅನುಕೂಲ ಆಗ್ತದೆ. ಹೀಗೆ ಸಮಗ್ರವಾಗಿ ನಾವು ಎಲ್ಲ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆ ಆಧಾರಿತ ಭೂಮಿಗೆ ಹಾಕಿದರೆ ಭೂಮಿಯ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗ್ಬೋದು. ಆ ಒಂದು ಬೆಳೆ ಅದೇನು ಪ್ರತಿ ವರ್ಷ ನಾವು ಇಳುವರಿ ತೆಗೆದಾಗ ಎಷ್ಟು ಪ್ರಮಾಣದಲ್ಲಿ ಭೂಮಿಯಿಂದ ಪೋಷಕಾಂಶಗಳನ್ನು ಹೀರಿಕೊಳ್ತದೆ, ಮರಳಿ ಅಷ್ಟು ಪೋಷಕಾಂಶಗಳನ್ನು ನಾವು ಭೂಮಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ, ನಾವು ರಾಸಾಯನಿಕನ ಹಾಕ್ರಿ ಅಂತ ಹೇಳೋದಿಲ್ಲ, ರಾಸಾಯನಿಕಗಳನ್ನು ಹಾಕ್ಬೋದು, ಸಾವಯವ ವಸ್ತುಗಳನ್ನು ಹಾಕ್ಬೋದು, ಕೃಷಿ ತ್ಯಾಜ್ಯ ವಸ್ತುಗಳನ್ನು ಹಾಕ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಬೋದು, ಆಮೇಲೆ ಮುಖ್ಯವಾಗಿ ಅಣುಜೀವಿಗಳಿದಾವೆ, ಅಣುಜೀವಿ ಗೊಬ್ಬರಗಳನ್ನು ಬೀಜಕ್ಕೆ ಲೇಪನೆ ಮಾಡೋದು. ದ್ವಿದಳ ಧಾನ್ಯಕ್ಕೆ ರೈಜೋಬಿಯಂ ಅಂತೀವಿ, ಏಕದಳ ಧಾನ್ಯಕ್ಕೆ ಅಜಿಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್, ಹೀಗೆ ಅಣುಜೀವಿ ಗೊಬ್ಬರಗಳನ್ನು ಸೇರಿಸಿದರೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಫಲವತ್ತತೆಯನ್ನು ನಾವು ಕಾಯ್ಕೊಂಡು ಹೋಗಲಿಕ್ಕೆ ಅನುಕೂಲ.
1: ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೆಟಗುಡ್ಡದ ಕಮಲವ ಜಾನಪಗಳು ಮತ್ತು ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ, ನಾರದ ಸನ್ನಿವೇಶ.

0: ಕೇಳುವಂತಳು ಯಾರು?
1: ಸರ್ವರು ಕರೀತಕ್ಕಂತ ದೂತೆ ದೂತಕ ಸ್ತ್ರೀ ಅಂತ.
0: ಅಮ್ಮ ಬಹಳ ಸಂತೋಷ.
1: ಅಮ್ಮ ಇರ್ಲಿ, ತಾವು ಯಾರು?
0: ನೋಡಮ್ಮ, ಯಾವ ಸತ್ರಾಜಿತ ರಾಜನ ಮಗಳು
1: ಮಗಳು
0: ಎನಗೆ ಬಂದು ಸತ್ಯಭಾಮ ಸತ್ಯಭಾಮ ಅನ್ನುತ್ತಾರೆ?
1: ಅಮ್ಮ ನೋಡು, ಸತ್ರಾಜಿತ ರಾಜ ಅಂದ್ರೆ ಸಾಮಾನ್ಯನಲ್ಲ.
0: ಅಲ್ಲಮ್ಮ,
1: ಈ ಪೃಥ್ವಿ ಪಾಲನೆ ಮಾಡುವಂತಹ ದೊಡ್ಡ ಅರಸ,
0: ದೊಡ್ಡ ಅರಸ.
1: ಅಂತಹನ ಚಿರಂಜೀವಿ ನೀ ಬಂದ ಮೇಲೆ,
0: ಹೌದಮ್ಮ,
1: ಸಂಸ್ಕೃತಿಯಲ್ಲಿ ದಾಸ ದಾಸಿಯರಿಲ್ಲ,
0: ಇಲ್ಲ ಇಲ್ಲ,
1: ಸೇವಾ ವೃತ್ತಿಯವರು ಇಲ್ಲ,
0: ಹೌದಮ್ಮ,
1: ಪಾಲಿಕೆ ಇಲ್ಲ, ಪದ್ಧತಿ ಇಲ್ಲ,
0: ಇಲ್ಲಮ್ಮ.
1: ಇದು ಅಲ್ಲದೆ ಇಂತಹ ಮಧ್ಯರಾತ್ರಿಯಲ್ಲಿ ಘೋರ ಘೋರ ಅನ್ನಕ್ಕೆ
0: ಕಾರಣ
1: ಯಾಕೆ
0: ಅಮ್ಮ? ಅದನ್ನೇನ ಹೇಳಲಿ,
1: ಹೇಳಿ
0: ಹೇಳಿ. ನೀವು ಹೇಳಲಾಗದು,
1: ಹೇಳಲಾಗದು,
0: ಹೇಳದ ಇದ್ದಿನು ಇರಲಾಗದು,
1: ಇರಲಾಗದು.
0: ಎತ್ತಲಾಗ ಭಾವಗೆದ, ಎತ್ತಲಾಗ ನದಿ ಆಗ್ಯದ ನೋಡಮ್ಮ.
1: ನಾನು ನೋಡುವ ಒಂದು ಹೊಳಿ ಹೋಗಸೋಣ,
0: ಹಾಗೆಲ್ಲ ಮಾತಾಡಬಾರ್ದವ.
1: ಇರ್ಲಿ, ಅಂಥ ತ್ರಾಸ ನಿಮಗೇನಾಗ್ಯದ? ನನ್ನ ಮುಂದೆ ಹೇಳಿದ್ರೆ ತುಳಿದ್ರಿ.
0: ಏನು ನನಗೆ ಬಂದಂತ ತ್ರಾಸ ನಿನ್ನ ಮುಂದೆ ಹೇಳಿದ್ದಾದ್ರೆ
1: ಅರ್ಧ ಭಾಗ ತಗೊಂತ
0: ಸತ್ಯವಾಗಲು.
1: ಓಹೋ,
0: ಕಮನ ರೂಪ.

0: ನೋಡಮ್ಮ, ಎಣ್ಣ ಪರಮಾತ್ಮರು ಎಣ್ಣ ಮಂದಿರದಲ್ಲಿ ಇಲ್ಲದೆ ಇವತ್ತಿಗೆ ನಾಲ್ಕಾರು ದಿನಗಳ ಹೋದವಮ್ಮ.
1: ಹೌದು,
0: ಅದರಂತೆ ಭಗವಂತನ ಸೋದರತ್ಕಾಗಿ ಬಂದಿದ್ದೇನೆ. ಫೋನ್ ಮಾಡಿ ಕೊಟ್ಟಿಯೇನವ
1: ಅಮ್ಮ? ನೋಡು, ಧೈರ್ಯ ಯಶಬ್ಬಿತ ಕ್ಷಮಾಚ ಜನನಿ
0: ಜನನಿ
1: ಶಾಂತೆ ಸ್ಥಿರಂಗೆ
0: ಹಿರಂಗೇನಿ
1: ಸತ್ಯಂ ಸುನೋರಂ ದಯಾಚ ಭಗಿನಿ
0: ಭಗಿನಿ
1: ಭ್ರಾಥಾಮಣ ಶಯ್ಯಮ
0: ಹೌದಮ್ಮ
1: ಶಯ್ಯ ಭೂಮಿತಲಂ ದಿಶೋಪಿ ವಸನಂ ನಾನಾಮೃತಂ ಭೋಜನಂ
0: ಭೋಜನಂ
1: ಏ ಯಸ್ಯ ಯತುಂಬಿನ ಕುದ ವದಸಕೆ ತಸ್ಮಾತ್ ಭಯಂ ಯೋಗಿನಃ.
0: ಹೀಗಂದ್ರೆ ಏನಮ್ಮ?
1: ನೋಡು, ಧೈರ್ಯ ಅನ್ನುವಂಥದ್ದೇ ತಂದೆ ಅಂತ ಮಾಡಿಸ್ತಾರ.
0: ಹೌದಮ್ಮ.
1: ಶಾಂತಿ ಅನ್ನುವಂತೇ ಹೆಂಡತಿ, ದಯ ಅನ್ನುವಂಥದ್ದೇ ಅಕ್ಕ ತಂಗಿಯರು.
0: ಹೌದು.
1: ನಾನು ಯಾರು?
0: ಯಾರು?
1: ನನ್ನ ಕರ್ತವ್ಯ ಕರ್ಮ ಏನು?
0: ಏನು?
1: ನಾನು ಎಲ್ಲಿಗೆ ಹೋಗತಕ್ಕವನಿದ್ದೇನೆ?
0: ಹೌದು.
1: ಇಂಥವನಿಗೆ ನಿನ್ನ ಪರಮಾತ್ಮನ ಭೇಟಿ ಆಗ್ಯದ? ಒಮ್ಮೆ ಆಗಿರೇ ಇಲ್ಲ.
0: ಹಾಗೆ ಇಲ್ಲ.
1: ಇದು ಅಲ್ದ ಭಗವಂತನ ನೇಮ್ ಏನದ?
0: ಏನದ?
1: ಮಲಗಿ ಪರಮಾತ್ಮರಲ್ಲಿ ಪಾಡಲು ಕುಳಿತು ಕೇಳುವನು.
0: ಕುಳಿತು ಕೇಳುವನು.
1: ಕುಳಿತು ಪಾಡಲು ನಿಲ್ಲುವ.
0: ಹೌದಮ್ಮ.
1: ನಿಂತರೆ ನಲಿಯುವ ನಿಮಗೆಂಬ. ನೋಡು, ಭೀಷ್ಮಾಚಾರ್ಯರು ಸರ್ಪಂಧರ ಮೇಲೆ ಮಲಗಿ ಧ್ಯಾನ ಮಾಡ್ಯಾರ. ಆ ಕಾಲಕ್ಕ ನಿನ್ನ ಭಗವಂತ ಕೂತು ಕೇಳ್ಯಾನ.
0: ಕೂತು ಕೇಳ್ಯಾರ. ಕೂತು ಭಜನ ಮಾಡಿದವರು ಯಾರು?
1: ಕಂಸನ ತಂದೆ ಉಗ್ರಸೇನ ರಾಜ ಮತ್ತು ಬಾಲಧ್ರುವ ಇವರು ಕೂತು ಧ್ಯಾನ ಮಾಡ್ಯಾರ.
0: ಆವಾಗ ನನ್ನ ಭಗವಂತ ಯಾಕೆ ಕೇಳ್ಯಾರ?
1: ಸಂಚಾರ ಮಾಡ್ತಾ ಕೇಳ್ಯಾನ. ಇದೇ ಕಲಿಯುಗದಲ್ಲಿ ನಾರದಾದಿ ಋಷಿಗಳು ಸಂಚಾರ ಮಾಡ್ತಾ ಧ್ಯಾನ ಮಾಡ್ಯಾರ.
0: ಮಾಡ್ಯಾರ.
1: ಆ ಕಾಲಕ್ಕ ನಿನ್ನ ಭಗವಂತ ಕುಣಿದಾಡಿ ಕೇಳ್ಯಾರ.
0: ಏನು ಕುಣಿದಾಡು ಅಂತ ಕೇಳಿದಾರೆ?
1: ಕುಣಿದಾಡ್ತಾ ಕೇಳಿದವರು.
0: ಹೌದಮ್ಮ.
1: ರೋಹಿದಾಸರು, ಕನಕದಾಸರು, ಪುರಂದರದಾಸರು, ತುಕಾರಾಮ್ ಮಹಾರಾಜರು.
0: ಹೌದಮ್ಮ.
1: ಕುಣಿದಾಡಿ ಧ್ಯಾನ ಮಾಡ್ಯಾರ. ಅವರಿಗೆ ಪ್ರತ್ಯಕ್ಷ ಭೇಟಿಯಾಗಿ ಅವರಿಗೆ ಮೋಕ್ಷ ಪದವನ್ನಾದ್ರೂ ಕೊಟ್ಟಾರ.
0: ಕೊಟ್ಟಾರ.
1: ಅಂದಮೇಲೆ ನನ್ನಂತಹ ಪಾಮರ ದೂತಿಗೆ ನಿನ್ನ ಪರಮಾತ್ಮನ ಶೋಧ ನನಗೆ ಹಂಗಾಗ್ತದ?
0: ನೋಡಮ್ಮ, ಪರಮಾತ್ಮರು ಸಿಗ್ಲಿಕ್ಕಿಲ್ಲ ಅನ್ಲಿಕ್ಕೆ ಬರೋದಲ್ಲ. ಹೇಗಾದ್ರೂ ಮಾಡಿ ಪರಮಾತ್ಮರನ್ನ ಶೋಧ ಮಾಡ್ಕೊಂಡ ಬರ್ಲಾಕ ಬೇಕು.
1: ಅದೆಲ್ಲ ಶೋಧ ಮಾಡ್ಕೊಂಡು ಬರ್ತೇನೆ ಖರೆ.
0: ಮತ್ತೆ
1: ಅದೆಲ್ಲ ಈಗ ಏನಾಗೈತೆ ಅಂತಂದ್ರ, ಈಗ ತ್ರಿಲೋಕ ಸಂಚಾರದೇನು ವೀಣಾದ ನಾದ ಬರ್ಲಿಕ್ಕೆ ಹಚ್ಚದ.
0: ಅವ್ರಿಗೆ
1: ಭೇಟಿಯಾಗ ಮುಂದೆ ಹೋಗೋಣ.
0: ಆಗ್ಲಮ್ಮ.

0: ಕೇಶವ ಭಕ್ತ ವತ್ಸಲ ನಾರಾಯಣ ಹರಿನಾರಾಯಣ
1: ಮಾಡ್ತಿರೇನು ಅಲ್ಲ ಇರ್ಲಿ ತಾವು ಯಾರು
0: ನಾನು ನಾರದರು
1: ನಾರದರು ನಾರದರು ಇರ್ಲಿ ಬರ್ಲಿಕ್ಕೆ ಕಾರಣ ಏನದ
0: ಮೂರು ಲೋಕ ಸಂಚಾರ ಮಾಡ್ತಿರ್ಲಿಕ್ಕಾಗಿ ಭಗವಂತನ ಭೇಟಿಯಲ್ಲಿ ಇಲ್ಲ
1: ತಮಗ ಆಗಲಿಲ್ಲ
0: ಇದೇ ಕೇಂದ್ರದಲ್ಲಿ ಇದ್ದಾರಂತ ಬಾತ್ಮಿ ಅದ
1: ಇಲ್ಲೇ
0: ಧಾರವಾಡಿ
1: ಸದ್ಯಕ್ಕೆ ಅವ್ರನ್ನ ಭೇಟಿ ಮಾಡಿಸ್ಕೊಡ್ಬೇಕು
0: ಭೇಟಿ ಪರಮಾತ್ಮರ ಭೇಟಿ ಮಾಡಿಸ್ಕೊಡು
1: ಭೇಟಿ ಮಾಡಿಸ್ಕೊಳ್ಳಿ ಅಪ್ಪ ಕೃಷ್ಣ ತಮ್ಮ ಗುರುಗಳಾದಂತ ನಾರದ ಮಹರ್ಷಿಗಳು ಬಂದಿದ್ದಾರೆ
2: ಈಗ ಹಾಗಾದ್ರೆ ಬಂದೆ
1: ಬರ್ರಿ

0: ಮುನೀಂದ್ರ ಎತ್ತ ಕಡೆಯಿಂದ ಬಂದ್ರಿ, ಏನು ಸಮಾಚಾರ?
1: ನೋಡಪ್ಪ ಕೃಷ್ಣ, ಎತ್ತಲಾಗಿಂದ ಏನದ ಸ್ವರ್ಗದಿಂದ ಇಲ್ಲಿಗೆ ಬಂದೆ.
0: ಏನು, ತಾವು ಸ್ವರ್ಗಲೋಕದಿಂದ ಬಂದಿರಾ?
1: ಹೌದು.
0: ಹಾಗಾದ್ರೆ ಆ ಶ್ರೇಷ್ಠವಾದಂತಹ ಸ್ವರ್ಗದಲ್ಲಿ ಏನು ಸಮಾಚಾರ?
1: ಅಲ್ಲೇನು ಸಮಾಚಾರ ಅದ, ಮಿಟಿ ಮಿಟಿ ಸ್ವರ್ಗ.
0: ಮುನೀಂದ್ರ, ಸ್ವರ್ಗ ಶ್ರೇಷ್ಠ ಶ್ರೇಷ್ಠ ಅಂತಾರಲ್ಲ, ಇದಕ್ಕೆ ಕಾರಣ ಏನು?
1: ಕಾರಣ ಅದ.
0: ಏನು?
1: ಏನ್ ಕಾರಣ ಅದ ಅಂದ್ರ, ಕಾಮದೇನು, ಕಲ್ಪವೃಕ್ಷ, ಚಿಂತಾಮಣಿ, ಐರಾವತ ಪಾರಿಜಾತ, ಇಂತಿಂತ ರತ್ನಗಳು ಸ್ವರ್ಗದಿಂದ ಇರುವುದರಿಂದ ಸ್ವರ್ಗ ಶ್ರೇಷ್ಠ ಅನ್ಲಿಕ್ಕೆ ಕಾರಣ ಅದ.
0: ಹೀಗೇನು?
1: ಹೌದು.
0: ಹಾಗಾದ್ರೆ ತಾವು ನನ್ನ ದರ್ಶನಕ್ಕೆ ಬರ್ಬೇಕಾದ್ರೆ ಹಾಗೆ ರಿಕ್ತ ಹಸ್ತದಿಂದ ಬಂದಿರ್ಲಿಕ್ಕಿಲ್ಲ?
1: ಇಲ್ಲ ಇಲ್ಲ.
0: ಏನನ್ನಾದ್ರೂ ತಂದಿರಬಹುದು?
1: ತಂದಿದ್ದೇನೆ.

0: ಕೃಷ್ಣ ನಿಮಗಾಗಿ ಒಂದು ಪಾರಿಜಾತು ತಂದಿದ್ದೇನೆ, ತೆಗೆದುಕೊಳ್ಳು.
1: ಬೇಗನೆ ಕೊಟ್ಟು ಬಿಡ್ರಿ.
0: ಅಪ್ಪ ನಿನಗೆ ಹೆಂಡ್ರಿ ಎಷ್ಟು ಮಂದಿ ಇದ್ದಾರೆ?
1: 16,000 ಮಂದಿ ನನ್ನ ಹೆಂಡಂದಿರಿದ್ದಾರೆ. ಇದು ಅಲ್ಲದೆ 8 ಮಂದಿ ಪಟ್ಟದರ್ಶಿಯರಿದ್ದಾರೆ.
0: 8 ಜನರಲ್ಲಿ ನಿನ್ನ ಪ್ರೀತಿ ಯಾರ ಮೇಲೆ ಅದ?
1: ನನ್ನ ಪ್ರೀತಿ ಆ ಇಬ್ಬರಲ್ಲಿ ಅದ.
0: ಆ ಇಬ್ಬರಲ್ಲಿ?
1: ಆ ಇಬ್ಬರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮ.
0: ಹಾಗಾದ್ರೆ
1: ಆ ಇಬ್ಬರಲ್ಲಿ ರುಕ್ಮಿಣಿ ಹೆಚ್ಚಿನವಳು ಪಟ್ಟದರ್ಶಿ.
0: ಹಾಗಾದ್ರೆ ಈ ಹೂ ಅವಳಿಗೆ ಸಲ್ಲತಕ್ಕದು?
1: ಅವಳಿಗೆ ಸಲ್ಲತಕ್ಕದ್ದು
0: ಕೃಷ್ಣ.
1: ನಿಮ್ಮ ಹೇಳಿಕೆ ಪ್ರಕಾರ ಅವಳಿಗೆ ಸಲ್ಲಿಸುತ್ತೇನೆ ಕೊಡಿ.
0: ಹಾಗಾದ್ರೆ ಈ ಹೂ ಯಾವ ಮುಡಿಸ್ತಕ್ಕದು?
1: ಹಾಗೆ
0: ರುಕ್ಮಿಣಿಯನ್ನು ಕರೆದು
1: ಕರೆದು
0: ತೊಡೆ ಮೇಲೆ ಕೂಡಿಸಿಕೊಂಡು
1: ಕೂಡಿಸಿಕೊಂಡು
0: ಮಾತಾಡ್ತಾ ಮುಖವನ್ನು ನೋಡುತ್ತಾ ಅವಳು ಮುಡಿಯಲ್ಲೇ ಮುಡಿಸಿಬಿಡು. ನಂದು ನೋಡ್ಬೇಕು ಅನ್ನೋದು ಆಸೆ ಆಗ್ಯದ. ಹೋಗಿ ಬರ್ತಾ ಇದ್ದೇನೆ.
1: ಹೋಗಿ ಬರ್ತಿರಲ್ಲ?
0: ಹೌದು.
1: ಹೋಗುವುದಾದ್ರೆ ಎಲ್ಲಿಗೆ ಹೋಗ್ಬೇಕಂತ ವಿಚಾರ ಅದ ನಿಮ್ದು?
0: ಕೃಷ್ಣ ನಿಮ್ಮೆಲ್ಲಾರು ಭೇಟಿ ಆಯ್ತು.
1: ಆಯ್ತು.
0: ಹಾಗೆ ಸತ್ಯಭಾಮ ಶಿಫ್ಟ್ ಆಗ್ತಾಳ, ಅವಳಿಗೆ ಭೇಟಿಯಾಗಿ ಹೋಗ್ತಾ ಇದ್ದೇನೆ.
1: ಹೀಗೇನು?
0: ಹೌದು.
1: ಸತ್ಯಭಾಮನ ಮಂದಿರಕ್ಕೆ ಹೋಗ್ರಿ, ನಾನೇನು ಬೇಡ ಅನ್ನೋದಿಲ್ಲ. ಯಾಕಂದ್ರೆ ನಿಮ್ಮಂತಹ ಸತ್ಪುರುಷರ ದರ್ಶನ ಅವಳಿಗೂ ಆಗ್ಲಿ, ಅವಳು ಉದ್ಧಾರ ಆಗ್ತಾಳೆ.
0: ಹೌದು.
1: ಆದರೆ ಇಲ್ಲಿ ನಡೆದಂತ ಸುದ್ದಿ ಮಾತ್ರ ಸತ್ಯಭಾಮಿ ಮುಂದೆ ಹೇಳಕೂಡದು.
0: ನೋಡಪ್ಪ ಪರಮಾತ್ಮ, ಹೋಗ್ತೀನಿ ಹೋಗಂಗಿಲ್ಲ, ಹೇಳ್ತೀನಿ ಹೇಳಂಗಿಲ್ಲ, ಭೇಟಿ ಮಾತ್ರ ಹೋಗ್ಬೇಕಾಗ್ಯದ.
1: ಅಂದ್ರೇನು ನಿಮ್ಮ ಮಾತಿನ ಅರ್ಥ ನೋಡ್ತಿರ್ಲಿಕ್ಕಾಗಿ ತಪ್ಪದೆ ಹೇಳ್ತೀರಿ ಅಂತ ಅರ್ಥ ಆಯ್ತು.
0: ಹಾಗೆ ತಿಳ್ಕೊ ಕೃಷ್ಣ.
1: ಸ್ವಾಮಿ ಯಾಕೆ ಬೇಡ ಅಂದೆ? ಸತ್ಯಭಾಮೆ ಹಠವಾದಿ,
0: ಹಠಮಾರಿ,
1: ಈ ಪುಷ್ಪದ ಸಲುವಾಗಿ ಜಗಳ ಮಾಡ್ತಾಳ, ಅದಕ್ಕಾಗಿ ನಾನು ಹೇಳಬೇಡ ಅಂತಂದೆ. ಹೇಳುವುದಾದ್ರೆ ನಿಮ್ಮಿಷ್ಟ.
0: ಏ ದೂತೆ, ಪರಮಾತ್ಮ ಎಷ್ಟ್ ಅಂಜಾರ್ ನೋಡ.
2: ಅಂಜಾನು ಹಿಡ್ದಾನಲ್ಲ. ಇರ್ಲಿ, ಆದ್ರೀಗ ನೀವು ಎಲ್ಲಿಗೆ ಹೋಗ್ಬೇಕಂತ ಮಾಡಿರಿ?
0: ಸತ್ಯಭಾಮ ಮಂದಿರಕ್ಕೆ ಹೋಗ್ತಾ ಇದ್ದೇನೆ.
2: ಓ, ಸತ್ಯಭಾಮನ ದ್ವಾರಪಾಲಕ ನಾನು.
0: ಏನು ಬಗಲಕಾಯವ?
2: ನಾ ಬಗಲಕಾಯ ಕಾಣ್ತೇನೆ ಕಣ್ಣಿಗೆ.
0: ಹೌದು,
2: ಬಾಗಲಕಾಯ ಅಲ್ಲ ನಾನು, ಮಹಾದ್ವಾರದಲ್ಲಿ ಸೇವಕ ನಾನು.
0: ಅಂತೂ ಬಾಗಲಕಾಯ.
2: ಮತ್ತೆ ನಿಮ್ದು ಹೇಳ್ತಿರಲ್ಲ,
0: ಸತ್ಯಭಾಮ ಮಂದಿರದಲ್ಲಿ ಹಾಳಾನು?
2: ನಿನ್ನ ಮನಿ ಹಾಳ ಯಾಕೋ ಬಾವ.
0: ಹಾಗಲ್ಲ ದೂತೆ, ಸತ್ಯಭಾಮ ತಾಯಿ ಅವ್ರ ಮಂದಿರದಲ್ಲಿ ಇದ್ದಾರಂತ ಕೇಳಿದೆ.
2: ಈ ಕೇಳಲ್ಲ, ಸರಳ ಸರಳ ಹೇಳ್ತೀವಿ ನಾವು. ಇದ್ದಾರ್ರಿ.
0: ಹಾಗಾದ್ರೆ ನಾರದ ಮಹಾಋಷಿಗಳು ಬಂದಾರಂತ ಹೇಳು.
2: ಅಮ್ಮ ಸತ್ಯಭಾಮ.
3: ಯಾಕಮ್ಮ?
2: ಗುರುಗಳಾದಂತಹ ನಾರದ ಮಾಮುನಿಗಳು ಬಂದಿದ್ದಾರೆ.
3: ಬಂದಾರ?
2: ಹೌದು
3: ಅಮ್ಮ. ಹಾಗಾದ್ರೆ ಸಂತೋಷ ಬಂದೆ.
2: ಬರ್ರಿ.

0: ಸ್ವಾಮಿ
1: ಏನಮ್ಮ,
0: ತಮ್ಮ ಪಾದಕ್ಕೆ ವಂದನೆ ಮಾಡುತ್ತೇನೆ.
1: ಅಮ್ಮ ಕಲ್ಯಾಣವಾಗಲಿ.
0: ಸ್ವಾಮಿ
1: ಏನಮ್ಮ,
0: ತಾವು ಬಂದ ಅಕ್ಷಣವೇ ನನಗೆ ಹೇಗಾಗಿದರಿ
1: ಅಮ್ಮ, ಹೇಗಾಗ್ಯದ
0: ಕೇಳ್ರಿ.
2: ಮಣಿಗೆ ಭಾಗ್ಯವು ತಾನಾಗಿ ಸಾಗಿ ಬಂದಂತೆ ಸ್ವಾಮಿ.

0: ಸ್ವಾಮಿ.
1: ಏನಮ್ಮ?
0: ಬಡವನ ಮನೆಗೆ ಭಾಗ್ಯವು ತಾನಾಗಿ
1: ಸಾಗಿ ಬಂದರೆ
0: ಬಡವನಿಗೆ ಎಷ್ಟು ಆನಂದ ಆಗ್ತದ ಗುರುಗಳೇ. ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆನಂದ ಆಗ್ಯದ. ಗಣರಾಗ ಹತ್ತಿ ಬಳಲುವನು ಮನೆಗೆ ವೈದ್ಯನು ತಾನಾಗಿ
1: ಸಾಗಿ ಬಂದರೆ
0: ಆ ರೋಗಿಷ್ಠನಿಗೆ ಎಷ್ಟು ಆನಂದ ಆಗ್ತದ. ಅದಕ್ಕಿಂತ ಸಂತೋಷ ಆಗ್ಯದ್ರಿ ಸ್ವಾಮಿ.
1: ನಿನಗೆ

0: ಸ್ವಾಮಿ ಹಾಗಾಗ್ಲಿಕ್ಕೆ ಏನ್ ಕಾರಣ?
1: ಏನ್ ಕಾರಣ ಅದ?
0: ಹೌದ್ರಿ,
1: ನಾನು ಸ್ವರ್ಗ ಲೋಕ ಹೋಗಿದ್ದೆ.
0: ಹೋಗಿದ್ರಿ?
1: ಬರುವಾಗ ಒಂದು ಪಾರ್ಜಾತು ತಂದಿದ್ದೆ, ಪರಮಾತ್ಮರ ಕೈಯಲ್ಲಿ ಕೊಟ್ಟೆ. ಪರಮಾತ್ಮ ಅದು ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ. ಈ ಮಾತ್ ಅಮ್ಮನ ಮುಂದೆ ಹೇಳಿದ್ರ ಚಡಬುರ್ಕ್ ನಾರದ್ರ ಅಂತಾರ. ನಮ್ಗೆ ಯಾಕೆ ಬೇಕು? ಬಂದದಾರಲ್ಲಿ ಹೊರಟು ಹೋದ್ರ
0: ಅಲ್ರಿ ಸ್ವಾಮಿ, ನೀವು ಸ್ವರ್ಗ ಲೋಕದಿಂದ ಬರುವ ಕಾಲಕ್ಕೆ ಪಾರ್ಜಾತ್ ಪುಷ್ಪ ತಂದಿರಿ.
1: ಹೌದು,
0: ಪರಮಾತ್ಮರ ಕೈಯಲ್ಲಿ ಕೊಟ್ರಿ.
1: ಕೊಟ್ಟೆ.
0: ಪರಮಾತ್ಮರ ವೈದ್ಯ ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ದಾರೆ.
1: ಹೌದಮ್ಮ,
0: ಇದ್ ಯಾವ ದೊಡ್ಡ ಮಾತ್ರಿ? ರುಕ್ಮಿಣಿ ಅಂದ್ರೆ ಯಾರು?
1: ಅಮ್ಮ ಯಾರು?
0: ನನ್ನ ಅಕ್ಕ. ನಾನಂದ್ರೆ ಯಾರ್ರಿ? ಅವಳ ತಂಗಿ. ಆ ಪುಷ್ಪ ಹಾಕಿಟ್ರು ಅಷ್ಟದ, ಮತ್ತ ನಾ ಇಟ್ರು ಅಷ್ಟದರಿ.
1: ಅಮ್ಮ, ಹೂವಿನಲ್ಲಿ ಮಹತ್ವ ಅದ.
0: ಅಂತ ಮಹತ್ವ ಏನದರಿ?
1: ಅಂತ ಮಹತ್ವ ಏನದ?
0: ಹೌದ್ರಿ,
1: 16,000 ಗೋಪಿ ಕಸ್ತ್ರೀಯರು, 7 ಮಂದಿ ಪಟ್ಟದರ್ಶಿಯರು, ಇದು ಅಲ್ರ ಪರಮಾತ್ಮ ಸಹಿತ ಕೂಡ್ರಂದ್ರ ಕೂಡ್ತಾನೆ, ಹೇಳಂದ್ರ ಹೇಳ್ತಾನೆ. ಅಂತ ಮಹತ್ವ ಅದ ಹೂವದ.
0: ಅಲ್ರಿ ಸ್ವಾಮಿ,
1: ಏನಮ್ಮ
0: ಆ ಪುಷ್ಪದಲ್ಲಿ ಅಷ್ಟ ಮಹತ್ವ ಇದ್ರೆ ನನಗೆ ಯಾಕೆ ತರಬಾರ್ದಾಗಿತ್ರಿ ಸ್ವಾಮಿ?
1: ನಿನಗಾಗಿ ತಂದಿದ್ದೆ.
0: ಮತ್ತೇನ?
1: ದಾರಿಯಲ್ಲಿ ಪರಮಾತ್ಮರ ಭೇಟಿ ಆಯ್ತು.
0: ಭೇಟಿ ಆಯ್ತ್ರಿ.
1: ಪರಮಾತ್ಮರ ಏನಂದ್ರು, ನಾರದ ಗುರುಗಳೇ ಇದೇನ್ ಗಂಟ ಅಂತ ಕೇಳಿದ್ರು. ಪಂಚದ ಗಂಟ ಅಂತ ಹೇಳ್ದೆ.
0: ಹೌದ್ರಿ,
1: ಬಿಚ್ಚಿ ನೋಡಿದ್ರೊಳಗಾಗಿ ಅದ್ರಲ್ಲಿ ಪಾರ್ಜಾತ್ ಹೂ ಇತ್ತಮ್ಮ. ಕಸಿದಿಕೊಂಡು ಹೋದ್ ರುಕ್ಮಿಣಿ ಮುಡಿಯಲ್ಲೇ ಮುಡಿಸಿಬಿಟ್ಟು ನೋಡಮ್ಮ.
0: ಅಲ್ರಿ ಗುರುಗಳೇ, ಆ ಪುಷ್ಪ ಏರಿಸೋ ಕಾಲಕ್ಕೆ ಸ್ವಲ್ಪ ನನ್ ನೆಂಪರೇ ಬರ್ಲಿಲ್ಲ ಅನ್ರಿ ನಿಮ್ಗೆ?
1: ಅಮ್ಮ, ನೆಂಪಾಯ್ತು. ಸತ್ಯಭಾಮಿ ಚೆಲಿವಿ ಮೂರು ಲೋಕದಲ್ಲಿ ಇಲ್ಲ ಅಂತ ಪರಮಾತ್ಮರಿಗೆ ಹೇಳ್ದೆ. ಪರಮಾತ್ಮ ಏನಂದ್ರೆ ಕೇಳ್ದೆ ಅಮ್ಮ.
0: ಏನಂದ್ರೆ?
1: ಏನಾರದ ಗುರುಗಳ ಸತ್ಯಭಾಮಿ ನೆನಪಿದ? ಏನ್ ತಗದ್ ಇನ್ನಾಮಿ

0: ಪುಷ್ಪಗಳೇ.
1: ಏನಮ್ಮ
0: ದೂತೆ, ಆ ಪಾರಿಜಾತ ಪುಷ್ಪ ತಕೋಬೇಕಾದ್ರೆ ಏನ್ ಮಾಡ್ಬೇಕಮ್ಮ?
2: ಏನ್ ಮಾಡುದು?
0: ಹೌದು,
2: ಇದು ಸ್ವಲ್ಪ ನಿಂದ್ರ
0: ಹ
2: ಗುರುಗಳ ಯಮಸರಿ ಅವ್ರನ್ನ.
1: ಏನು ದೂತೆ?
2: ಅಮ್ಮ
1: ಒಂದು ಹೂ ಯಾಕೆ ಹತ್ತು ತಂದು ಕೊಡ್ತೀನಿ ಹೇಳಮ್ಮ ಮೇಲೆ?
2: ಆ ಹತ್ತು ಬೇಕಾಗಿಲ್ಲ
0: ಸ್ವಾಮಿ.
1: ಏನಮ್ಮ
0: ಹತ್ತು ನನಗ್ ಬೇಕಾಗಿಲ್ರಿ.
1: ಮತ್ತೇನು?
0: ಆ ರುಕ್ಮಿಣಿ ಮುಡಿಯಲ್ಲಿ ಇದ್ದಂತ ಪಾರಿಜಾತ ಪುಷ್ಪನ ನನಗ್ ಬೇಕ್ರಿ.
1: ಆ ಪುಷ್ಪ ನಿನಗ್ ಬೇಕಾದ್ರಮ್ಮ ಪರಮಾತ್ಮರಿಗೆ ನಿನಗೆ ಜಗಳ ಆಗ್ತದ.
0: ಜಗಳ ಆದ್ರೂ ಚಿಂತೆ ಇಲ್ಲ.
1: ಜಗಳ ಆಗ್ತದ
0: ಗುರುಗಳಿ, ಜಗಳ ಆಗಲಿ
2: ಆಗ್ಲಿ ಆಗ್ಲಿ.
0: ಪುಷ್ಪ ತಕ್ಕೊಂಡ ತೀರ್ತಾ ಇದ್ದೀವ್ರಿ
1: ನೋಡಮ್ಮ. ಇನ್ನೊಮ್ಮೆ ಸ್ವರ್ಗ ಲೋಕದಿಂದ ತಿರುಗಿ ನಿನ್ನ ಮಂದಿರಕ್ ಬರೋದ್ರ ಒಳಗಾಗೆ ಆ ಪಾರಿಜಾತ ಹೂ ತಗೊಂಡ ತೀರ್ಥ ನನಗ್ ವಚನ ಕೊಡಮ್ಮ.
0: ನೋಡ್ರಿ ಸ್ವಾಮಿ, ಇನ್ನೊಮ್ಮೆ ತಾವು ಸ್ವರ್ಗ ಲೋಕದಿಂದ ಮರಳಿ ಬರೋದ್ರ ಒಳಗಾಗಿ ಅದೇ ಪಾರಿಜಾತ ಪುಷ್ಪ ತಕ್ಕೊಂಡ ತೀರ್ತಾ ಇದ್ದೇನೆ. ಇದೇ
1: ಹೊಟ್ಟೆ ಅಮ್ಮ ಇನ್ ಮೇಲೆ ಹೋಗಿ ಬರ್ತಾ ಇದ್ದೇನೆ.

0: ಸ್ವಾಮಿ ನಮ್ಮ ಮಂದಿರಕ್ಕೆ ಹೋಗೋಣ ಬರ್ರಿ.
1: ಮಂದಿರಕ್ಕ?
0: ಹೌದ್ರಿ.
1: ಮಂದಿರಕ್ಕ ಈಗ ಬರುವುದಾಗುದಿಲ್ಲ ನನಗ.
0: ಯಾಕ್ರಿ?
1: ಯಾಕ? ನನಗ ಅರ್ಜೆಂಟ್ ಕೆಲಸದ.
0: ಏನು
1: ಮಹತ್ವದ ಕೆಲಸದ? ಅಲ್ಲಿಗೆ ಹೋಗಿ ನೀನು ಮಂದಿರಕ್ಕೆ ಬರ್ತೀನಿ. ಮಂದಿರಕ್ಕೆ ಬರುವವರೆಗೆ ನೀನು ಅಲ್ಲೇ ಇರು.
0: ನೀವು ಮಂದಿರಕ್ಕೆ ಬರ್ದಿದ್ರು ಬಿಡ್ರಿ, ನನಗೊಂದೇ ಒಂದು ಪಾರಿಜಾತ ಪುಷ್ಪ ಕೊಟ್ಟುಬಿಡ್ರಿ, ಸಂತೋಷದಿಂದ ನನ್ನ ಮಂದಿರಕ್ಕೆ ನಾ ಹೋಗ್ತೇನೆ.
1: ಪಾರಿಜಾತ ಪುಷ್ಪ?
0: ಹೌದ್ರಿ ಸ್ವಾಮಿ.
1: ಒಂದ್ಯಾಕ ನಾನ ಕೊಡ್ಲಿಕ್ ಬಂದಿನ ಅಂದ್ ಹತ್ತು ಹೂ ಕೊಡ್ತೀನಿ.
0: ನಮಗೆ ಹತ್ತು ಹೂನು ಬೇಕಾಗಿಲ್ಲ.
1: ಅದು ಅಲ್ಲೇ ಅವ್ರ ಆ ಪಾರಿಜಾತ ವೃಕ್ಷಣ ತಂದು
0: ಆ ವೃಕ್ಷನೂ ನನಗೆ ಬೇಕಾಗಿಲ್ಲ. ಆ ರುಕ್ಮಿಣಿ ಮುಡಿಯಲ್ಲಿದ್ದಂತದ್ದು ಒಂದೇ ಒಂದು ಪಾರಿಜಾತ ಪುಷ್ಪ ಕೊಟ್ಟು ಬಿಡ್ರಿ, ನಾ ಸಂತೋಷ ನನ್ನ ಮಂದಿರಕ್ಕೆ ಹೋಗ್ತೇನೆ.
1: ಅದೇ ಪಾರಿಜಾತ ಪುಷ್ಪ ಕೊಡ್ಬೇಕಲ್ಲ?
0: ಹೌದ್ರಿ.
1: ಆ ಪಾರಿಜಾತ ಪುಷ್ಪ ನಿನಗೆ ಸಿಗುದಿಲ್ಲ. ಮಾತು ಕೊಟ್ಟರು ಹೋಯ್ತು, ಮುತ್ತು ಒಡೆದ್ರು ಹೋಯ್ತು, ಅದಕ್ಕಾಗಿ ಅದು ನಿನಗೆ ಸಿಗುದಿಲ್ಲ.
0: ಸ್ವಾಮಿ ಹೂ ನಾ ಬಿಡುದಿಲ್ಲ. ಶಪಥ ಮಾಡ್ತಾ ಇದ್ದೇನೆ.
1: ಏನಂತ ಮಾಡ?
0: ನಿನ್ನ ಕಲ್ಲಿನಂತ ಮನಸ್ಸು ಕರಗಿಸಿ ಬೆಣ್ಣೆಯ ಸರಿ ಮಾಡದಿದ್ದರೆ ನಾನು ಹೆಣ್ಣೆ ಅಲ್ರಿ.
1: ಹಾ, ಕೊನೆಗೆ ಬಂದು ಸ್ವಲ್ಪ ತಪ್ಪಿದ್ ನೋಡ.
0: ಏನಾತ್ರಿ?
1: ನಾನು ಅನ್ನಕೂಡುದು.
0: ಯಾಕ್ರಿ ಸ್ವಾಮಿ?
1: ನಾನು ಅಂದವ್ರು ಎಷ್ಟೋ ಜನರು ಹಾಳಾಗಿ ಹೋಗ್ಯಾರ.
0: ಹೋಗಿರ್ಬೇಕ್ರಿ ಅವರು.
1: ಈಗ
0: ಹೌದು,
1: ನಾ ಅಂತ ಮಾಡಿದ್ರೆ ನಿಮಗೆ ಶಕ್ತಿ ವರವಾಗದೇ ಇದ್ರೆ ಏನ್ ಮಾಡ್ತೀರಿ?
0: ಸ್ವಾಮಿ ತನ್ನ ಪಾದ ಮೇಲೆ ಬಿದ್ದ ಪ್ರಾಣ ಕೊಡ್ತಾ ಇದ್ದೇನೆ.
1: ಈಗ
0: ಹೌದ್ರಿ,
1: ನನಗೆ ಬಹಳ ಸಂತೋಷ ಆಗ್ಯದ ನೋಡು. ಆ ಸಂತೋಷದಿಂದ ಈ ಮುತ್ತಿನ ಹಾರ ಕೊಡ್ತೀನಿ ತಗೋ.
0: ಸ್ವಾಮಿ ಇನ್ಮೇಲೆ ನಾವು ಸಂತೋಷದಿಂದ ನಮ್ಮ ಮಂದಿರಕ್ಕೆ ಹೋಗಿ ಬರ್ತೀವಿ.
1: ಹೋಗಿ ನೋಡಿ. ಜಯ.

0: Mandala Jaya Mandala.
1: ಶ್ರೀಕೃಷ್ಣ ಪಾರಿಜಾತದಲ್ಲಿ ಇದುವರೆಗೆ ನಾರದ ಸನ್ನಿವೇಶವನ್ನು ಪ್ರಸ್ತುತಪಡಿಸಿದವರು ಮೆಟಗುಡ್ಡದ ಕಮಲವ ಜಾನಪಗೋಳ್ ಹಾಗೂ ಸಂಗಡಿಗರು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಕುಂದದ ಕಸ್ತೂರವ್ವ ಮೂಷಣ್ಣನವರ್ ಹಾಗೂ ಸಂಗಡಿಗರಿಂದ ಗೀಗೀ ಪದ.

0: ಹುಲಕುಂದದ ಕಸ್ತೂರವ್ವ ಮೂಷಣ್ಣನವರ್ ಮತ್ತು ಸಂಗಡಿಗರಿಂದ ಗೀಗೆ ಪದ ಕೇಳಿದಿರಿ. ಇನ್ನು ನಾಳೆ ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಆರ್ಥಿಕ ಸಬಲತೆ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವನಗೌಡ ಮುಂದಿನಮನಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿಯನ್ನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸವಸುದ್ದಿಯ ಲಕ್ಕಪ್ಪ ಸಿದ್ದಪ್ಪ ಬೆಳಗಲಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುವಿರಿ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಾಚಾರ ದರ್ಶನ ಪ್ರಸಾರವಾಗುವುದು.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಝಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
1: ಮೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಿಗೋ ಜನ್ಮದಿನ ಕಿ ಹಾರ್ದಿಕ್ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. ಮೈ ಉನ್ಕೆ ದೀರ್ಘಾಯು ಹೋನೆ ಔರ್ ಉತ್ತಮ ಸ್ವಾಸ್ಥ್ಯ ಕಿ ಕಾಮನಾ ಕರ್ತಾ ಹೂಂ. ಜಗನ್ನಾಥ ಜಿ ಭಗವಾನ್ ಕೆ ಶ್ರೀ ಚರಣೋ ಮೈ ಪ್ರಾರ್ಥನಾ ಕರ್ತಾ ಹೂಂ. ಒಡಿಶಾ ಕಿ ಬೇಟಿ ಆಜ್ ದೇಶ ಕೆ ಇತನೆ ಬಡೆ ಪದ ಪರ್ ಪಹುಂಚಿ ಹೈ, ಹಮಾರಾ ಮಾರ್ಗದರ್ಶನ ಕರ್ ರಹೀ ಹೈ, ಯೆ ಹಮ್ ಸಭೀ ಕೆ ಲಿಯೆ ಬಹುತ್ ಗೌರವ ಕಿ ಬಾತ್ ಹೈ.
0: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜಹೇರಾ, ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ದಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ದಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 FDC ಔಷಧಿಗಳ ತಯಾರಿಕೆ, ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500 ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
4: लोग दिन भर चेयर पे बैठे काम करना पड़ता है, वो लोग भी जब लंच ब्रेक होता है तब तक बहुत सारी थकान हो लोगों, तो वो थकान दूर करने के लिए भी उनके लिए वाई ब्रेक नाम का एक हमने ऐप निकाला है कि उसमें 10 मिनट में तुम चेयर पर बैठे बैठे कौन से आसन कर सकते हो, करने से जो भी तुम्हारा थकान आई होगी वो दूर हो जाएगी.
3: पूर्ण संदर्शन 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30 ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು, 22,79,000 ಅಧಿಕ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರುಪರೀಕ್ಷೆ 2:00 ಸಂಜೆ 5:15 ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು, ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ

ಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು ಆನೆ ಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯವರು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶಿನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ

0: 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. ನಾಲ್ಕು ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳು 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು ಜೂನ್ 27 ಮುಖ್ಯಮಂತ್ರಿಗಳು ಬೆಳಗ್ಗೆ 8:30 ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂಥ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿಯ ಅಗತ್ಯವಿದ್ದು, ಅರ್ಜಿ ಹಂತದಲ್ಲೇ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ ಮೂರು ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ

0: ಆರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ಕರಿಯ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಆರ್ಡರ್ ಏನ್ ಬಂದಿದೆ ಅವ್ರಿಗೆ ಅನುಕೂಲ ನಮ್ಗೆ ಅನುಕೂಲ ಇಬ್ಬರಿಗೂ ಸಮಾಂತರವಾದಂತ ಆರ್ಡರ್ ಅನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
0: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 8:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಭಗೀರ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಅನಿರುದ್ಧ್ ಶಾಸ್ತ್ರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದರ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜೆರ್ಸಿ ನಂಬರ್ 10 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಮೈತ್ರಿ ಅಯ್ಯರ್. ರಾಘವೇಂದ್ರ ಬಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜುಬಿನ್ ಪೌಲ್.

0: ಸಮಯ 8:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ.
1: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಸಶಕ್ತೀಕರಣ ಸೆ ಸಮೃದ್ಧಿ ಕಿ ಓರ್ ಬಢತೆ ಭಾರತ ಪರ ಪರಿಚರ್ಚಾ ಇಸ್ಮೆ ಭಾಗ ಲೇ ರಹೆ ಹೈ ವರಿಷ್ಠ ಪತ್ರಕಾರ ನೀಲೂ ರಂಜನ್ ಔರ್ ಸರ್ಜನಾ ಶರ್ಮಾ ಪರಿಚರ್ಚಾ ಕಾ ಸಂಚಾಲನ ಕರ್ ರಹಿ ಹೈ ಸೋನೂ ಸೂದ್.
2: 12 ವರ್ಷೋ ಕೆ ಕಾರ್ಯಕಾಲ ಮೇ ವರ್ತಮಾನ ಸರ್ಕಾರ ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ ನೇತೃತ್ವ ಮೇ ಸಭೀ ಕೋ ಭಾಗಿದಾರ ಬನಾಕರ್ ರಾಷ್ಟ್ರ ವಿಕಾಸ ಕಾ ಜೋ ಮೂಲ ಮಂತ್ರ ಹೈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ಪ್ರಯಾಸ ಸಬ್ಕಾ ವಿಶ್ವಾಸ ಉಸ್ಕೆ ತಹತ್ ಉನ್ಹೊನೆ ಜೋ ಏಕ ಲಕ್ಷ್ಯ ರಖಾ ಹೈ 2047 ತಕ್ ಏಕ ವಿಕಸಿತ ರಾಷ್ಟ್ರ ಬನಾನೆ ಕಾ ಭಾರತ ಕೋ ಉಸ್ಮೆ ಉನ್ಹೊನೆ ಚಾರ್ ಜೋ ಸ್ತಂಭ ಹೈ ಉನ್ಕಿ ಪಹಚಾನ್ ಕಿ ಹೈ ಜಿಸೆ ಗ್ಯಾನ್ ಭಿ ಕಹಾ ಜಾತಾ ಹೈ ಗರೀಬ ಯುವಾ ಔರ್ ಅನ್ನದಾತಾ ಯಾನಿ ಕಿ ಹಮಾರೆ

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇಂದ ಭಾಷಣ. ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ.
1: ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ ನಾಲ್ಕು ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು

ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧಿಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯನಾಶ ಮಾಡುತ್ತಿದ್ದಾನೆ. ವನ್ಯಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ, ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ, ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ, ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರೆಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ, ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡ ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು

ಸಂಶೋಧನೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೋ ಅಲ್ಲ. ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ, ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು
ನಾವೇ ಯಾಕೆ

0: ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ! ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು. ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ.

ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲಾ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೆ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು. ನಿಷ್ಕಲ್

ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೇ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು. ನಿಷ್ಕಲ್ಮಶ ಮನಸ್ಸಿನ ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲಿ ಜೊತೆಯಿದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆಯಿದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕ ಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡುತ್ತ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡುತ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆ ಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೆ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೆ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೆ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೆ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ.
ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪ

0: ಕತ್ತಪ್ಪರಿನಲ್ಲಿರುವ ಈ ಕಣ್ಣುಗಳಲ್ಲಿ ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಾಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಾಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯೇ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು, ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ, ಮನವ ಗೆದ್ದೆ ನಿನ್ನ ನಗುವಲ್ಲಿ. ಪರಿಚಯವಾದೆ ಯಾವುದೋ ನೆಪದಲ್ಲಿ, ಮನವ ಗೆದ್ದೆ ನಿನ್ನ ನಗುವಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ, ದೂರವಾದೆ ಅನುಮಾನದ ಸುಳಿಯಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ, ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.
1: ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
0: ತ್ವರಿತ ನಡಿಗೆ.

0: ಆಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
0: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: दौरान राष्ट्र का नेतृत्व करेंगे। रेड रोड पर राष्ट्रीय कार्यक्रम सुबह 5 बजे शुरू होगा। राष्ट्रीय पात्रता सह प्रवेश परीक्षा नीट यूजी 2026 की पुनः परीक्षा कल आयोजित की जाएगी। ये पुनः परीक्षा भारत के 551 शहरों और विदेश के 14 शहरों में होगी। इस पुनः परीक्षा में 22,79,000 से अधिक परीक्षार्थी शामिल होंगे। महाराष्ट्र के परभणी जिले के मनवथ तालुका में आज एक निर्माणाधीन मंदिर का एक हिस्सा गिरने से कम 5 श्रद्धालुओं की मौत हो गई और लगभग 40 अन्य घायल हो गए। मुख्यमंत्री देवेंद्र फडणवीस ने इस त्रासदी पर गहरा दुख व्यक्त किया। उन्होंने प्रत्येक मृतक के परिवार को 5,00,000 रूपये की आर्थिक सहायता देने की घोषणा की। चेन्नई में भारत ने तीसरे और अंतिम एक दिवसीय अंतर्राष्ट्रीय क्रिकेट मैच में अफगानिस्तान को 9 विकेट से हराकर श्रृंखला 3-0 से जीत ली है। भारत ने 29वें ओवर में 1 विकेट पर 224 रन बनाकर जीत हासिल की। 5 विकेट लेने वाले प्रसिद्ध कृष्णा को प्लेयर ऑफ द मैच चुना गया। और मौसम विभाग ने कल पश्चिम बंगाल में हिमालय के तराई क्षेत्र और सिक्किम में अत्यधिक तेज वर्षा का रेड अलर्ट जारी किया है। विभाग ने अगले 2 दिनों तक असम और मेघालय में मूसलाधार वर्षा का अनुमान व्यक्त किया है। इसके साथ ही ये समाचार बुलेटिन समाप्त हुआ।
1: आकाशवाणी ಧಾರವಾಡ ಕೇಳುಗರೆ, ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಭವರ್ಲಾಲ್ ಆರ್ಯ ಅವರಿಂದ ಚಿಂತನ, 6:30 2026 ಅಂತಾರಾಷ್ಟ್ರೀಯ ಯೋಗ ದಿನದ ರಾಷ್ಟ್ರೀಯ ಕಾರ್ಯಕ್ರಮದ ನೇರ ಪ್ರಸಾರ, 6:35 ಸುನೀತಿ ಪಥ, ಕಥಾನಾಟಕ ಸರಣಿ ನಾಟಕ ಮೌಲ್ಯದ ಮಹತ್ವ, ಮೂಲ ರಚನೆ ಜಗನ್ನಾಥ್ ಜಮಾದಾರ್, ನಾಟಕ ರೂಪಾಂತರ ಎಎನ್ ನಾಗರಳಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್. 7:15 ಭಾವಗೀತೆಗಳು, 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30 ಪ್ರದೇಶ ಸಮಾಚಾರ, 8:40 ಯೋಗ ಮತ್ತು ಸಂಗೀತ ಈ ಕುರಿತು ಮಾತನಾಡುತ್ತಾರೆ ಶಿರೀಶ್ ಜೋಶಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮತ್ತೊಂದು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಪರಮಹಂಸ ಯೋಗ ಪೀಠ ಧಾರವಾಡ. 9:05 ಕನ್ನಡದಲ್ಲಿ ವಾರ್ತೆಗಳು, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಳಬುತ್ತಿ. ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಹಿರಿಯರ ಆರೋಗ್ಯಕ್ಕಾಗಿ ಯೋಗ ಈ ಕುರಿತು ಯೋಗ ತಜ್ಞೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣೇಕ್. 10:15 ಕಿರುನಾಟಕ ಆಹಾ ಒಂದು ಕಪ್ ಚಹಾ, ರಚನೆ ಮಾಲತಿ ಪಟ್ಟಣಶೆಟ್ಟಿ, ನಿರ್ಮಾಣ ಮಂಜುಳಾ ಪುರಾಣೇಕ್. 10:30 ಗಿಳಿವಿಂಡು, ಬಾಲ ಪ್ರತಿಭೆ ಯೋಗಪಟು ರೇಣುಕಾ ಕರಡೇಗುಡ್ಡ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ಮನ್ ಕಿ ಬಾತ್ ಕಾರ್ಯಕ್ರಮದ ಕೇಳುಗರ ಪ್ರತಿಕ್ರಿಯೆಗಳನ್ನಾಧರಿಸಿದ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಈಗ ಸಮಯ 11:07:50. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರ, FM 103 MHz ಕಂಪನಾಂಕಗಳಲ್ಲಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುತ್ತದೆ. ಇನ್ನು ಮುಂದೆ FM ಗೋಲ್ಡ್ ಕಾರ್ಯಕ್ರಮಗಳು FM 103 MHz ಕಂಪನಾಂಕಗಳಲ್ಲಿ ಮುಂದುವರಿಯುತ್ತವೆ. ಇನ್ನು ನಮಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

0: ಅದಕ್ಕ ಇಂಬು ಕೊಡುವಂತಹದ್ದು. ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ.
2: ಹಲೋ, ದಿಸ್ ಇಸ್ ಪ್ಲೇಬ್ಯಾಕ್ ಸ್ಟುಡಿಯೋ ಅನೌನ್ಸರ್ಸ್.
3: This is spare microphone. Now the time here is 5:16 and 38 seconds.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್.
1: ಸಿಟ್ಟಿಂಗ್ ಇರ್ತಾವ್ರಿ, ಟ್ಯೂಸ್ಡೇ ಸ್ಟ್ಯಾಂಡಿಂಗ್ ಇರ್ತಾವ್ರಿ.
2: ಅದೆಲ್ಲ ಹೇಳ್ತೀಯ ನಮ್ಮ ತಡ್ಕೊಂಡು ಹೋದಂಗ ದಿನ ಅಂದ್ರೆ ಬೇರೆ ಬೇರೆ ದಿನ ರುಟೀನ್ ಸೆಟ್ ಮಾಡಿರೇನ್ರಿ ಸರ್? ನಿಮ್ಮ ಹೆಸರೇನ್ರಿ? ಮಾರುತಿ ಕರಡಿಗಡ್ಡ. ನಿಮ್ಮ ಹೆಸರೇನ್ರಿ?
3: This is Talk Studio Announcer's normal microphone. This is spare microphone. Now the time here is 5:21 and 12 seconds.